ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳು. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 2026 ಇಸ್ವಿ ಜೂನ್ ತಿಂಗಳ 14 ತಾರೀಖು ರವಿವಾರ. ಬೆಳಗಿನ ಪ್ರಸಾರ ಕಾರ್ಯ ಆರಂಭ. ಆತ್ಮೀಯ ಕೇಳುಗರಿಗೆಲ್ಲ ಶುಭ ಮುಂಜಾವು. ತಮಗೆಲ್ಲ ಶ್ರೀದೇವಿ ಭಂಡಾರ್ಕರ್ ಹೇಳುವ ಆತ್ಮೀಯ ನಮಸ್ಕಾರಗಳು. ನಿಲಯದ ಸಮಯ ಬೆಳಗಿನ 5:56 ಸೆಕೆಂಡುಗಳು.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6 ಗಂಟೆ. ನಿಲಯದಿಂದ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 6:10 ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ನಂತರ 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ನಿಲಯದಿಂದ ರೈತರಿಗೆ ಸಲಹೆಗಳನ್ನು ಕೇಳಲಿದ್ದೀರಿ. 6:40 ಜನಪದ ಸಂಗೀತ. ನಂತರ ಸಂಸ್ಕೃತ ವಾರ್ತಾ ಪ್ರಸಾರ 6:55. 7 ಗಂಟೆಗೆ ಕಾರ್ಯಕ್ರಮದ ಮುಖ್ಯಾಂಶಗಳು. 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಬೆಳಗ್ಗೆ 7:15 ಉದ್ಯೋಗ ವಾರ್ತೆ. ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ 7:35. ನಿಲಯದಿಂದ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ ಇಂದು ಬೆಳಗ್ಗೆ 7:45. ನಂತರ ಸಮಾಚಾರ ಪ್ರಭಾತ್ 8 ಗಂಟೆಗೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು 8:15 ಕೇಳಲಿದ್ದೀರಿ. ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ ಇಂದು ಬೆಳಗ್ಗೆ 8:30. 9 ಗಂಟೆಗೆ ಚಜ್ಜೆ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ. ತದನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. ನಂತರ 9:30 ಚಿತ್ರಗೀತೆಗಳು. 11 ಗಂಟೆಗೆ ಮನ್ ಕಿ ಬಾತ್ ವಿಶೇಷ ಕಾರ್ಯಕ್ರಮ ಸರಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 12 ಗಂಟೆಗೆ ಪ್ರದೇಶ ಸಮಾಚಾರ. 12:05 ವನಿತಾ ವಿಹಾರದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿಯವರೊಂದಿಗೆ ಮಾತುಕತೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಇಂದು ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ವಿಕಿರಣ ಔಷಧಿಗಳು. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ ಪಿಎಂ ವಿಶ್ವಕರ್ಮ ಯೋಜನೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 1:10 ಕನ್ನಡದಲ್ಲಿ ವಾರ್ತೆಗಳು. 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಪ್ರದೇಶ ಸಮಾಚಾರ ಅಪರಾಹ್ನ 2:30. ನಂತರ ಬಾಳ ಬೆಳಕು ಕಾರ್ಯಕ್ರಮ 2:40. 3 ಗಂಟೆಗೆ ನ್ಯೂ ಇಂಡಿಯಾ ಸಮಾಚಾರ. ನಂತರ 3:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

ನಿಲಯದನಮ್ಮ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಉಳಿ ನಲಿ ನೇರ ಫೋನಿನ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. ನಂತರ 6:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10ಕ್ಕೆ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ. ನಂತರ ಸಂಸ್ಕೃತ ವಾರ್ತಾ ಪ್ರಸಾರ 6:20ಕ್ಕೆ. ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ 6:40ಕ್ಕೆ. 6:51ಕ್ಕೆ ಐಸಿಸಿ ಮಹಿಳಾ T20 ವಿಶ್ವಕಪ್ನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ನೇರ ಪ್ರಸಾರದಲ್ಲಿ. ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಕಾರ್ಯಕ್ರಮವನ್ನು 7:45 ಹಾಗೂ ರಾತ್ರಿ 8:00 ಹಾಗೂ 9:15ಕ್ಕೆ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಐಸಿಸಿ ಮಹಿಳಾ T20 ವಿಶ್ವಕಪ್ನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇಂದು ರಾತ್ರಿ 8:45 ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು 9:30 ನ್ಯಾಷನಲ್ ಪ್ರೋಗ್ರಾಂ ಆಫ್ ಫೀಚರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರಗೊಳ್ಳುವುದು. ನಂತರ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಜೆಎಸ್ ಶ್ರೀರಾಮ್ ಅವರ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನಂತರ ಹಿಂದಿಯಲ್ಲಿ ವಾರ್ತೆಗಳು ಇಂದು ರಾತ್ರಿ 11:00. ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮದ ಪರಿಚಯ ಕೇಳಿದಿರಿ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಒಂದನೂರ ಒಂದು ಪಾಯಿಂಟ್ ಎಂಟು ಮೆಗಾ ಹರ್ಟ್ಸ್ ಕಂಪನಾಂಕಗಳ ಮೇಲೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಹಾಡಿದ ಕಲಾವಿದರು ನರಸಿಂಹನಾಯಕ್ ಅವರು. ಸಂಗೀತ ಜಿ ವಿ ಅತ್ರೇಯ್.

ಕೇಳಿಬರುವ ಭಕ್ತಿಗೀತೆ ಅಜಿತ್ ಕಡಕಡೆ ಅವರ ಧ್ವನಿಯಲ್ಲಿದ್ದು ದಾಸರ ಪದವನ್ನು ಕೇಳುತ್ತಿದ್ದೀರಿ. ಸಂಗೀತ ಶ್ರೀನಿವಾಸ ಅವಿನಾಶ್.

ಇದುವರೆಗೆ ವಂದನಾ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿದ್ದೀರಿ. ಭಕ್ತಿಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಬರುವ ದಾಸರ ಪದ ಸಂಗೀತ ಟಿ ಶ್ರೀನಿವಾಸ್, ಹಾಡಿದ್ದರೆ ಮಧು ಬಾಲಕೃಷ್ಣನ್.

ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಬಿತ್ತರಗೊಂಡಿತ್ತು. ಸಮಯ ಬೆಳಗಿನ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಡಿ ಸಿ ಗೀತಾ ಅವರಿಂದ.

0: ಪ್ರಾರಂಭ. ಇದು ಆಕಾಶವಾಣಿ. ಈಗ ಚಿಂತನ, ಡಾಕ್ಟರ್ ಡಿ ಸಿ ಗೀತಾ ಅವರಿಂದ.
1: ನಾವು ಆಧುನಿಕ, ಆಧುನೀಕರಣ, ಆಧುನಿಕೋತ್ತರ, ಮಾಡ್ರನ್ ಲಿಟ್ರೇಚರ್, ಮಾಡ್ರನ್ ಆರ್ಟ್ ಬಳಸುತ್ತಿರುತ್ತೇವೆ. ಹಾಗಾದರೆ ಯಾವುದು ಆಧುನಿಕ, ಆಧುನಿಕರು ಅಂದರೆ ಯಾರು? ಆಧುನಿಕತೆಯನ್ನು ಹಲವು ಆಯಾಮಗಳಲ್ಲಿ ವಿಶ್ಲೇಷಿಸಿಕೊಳ್ಳಕ್ಕೆ ಅವಕಾಶ ಇದೆ. ಆಧುನಿಕ ಪದಶಃ ಅರ್ಥ ಹೊಸತು, ಸದ್ಯದ್ದು. ಯಾವುದು ಹೊಸತು, ಯಾವುದು ಸದ್ಯದ್ದು ನೋಡೋಣ. ಇದರ ಮೂಲ ಹುಡುಕಿ ಹೊರಟ್ರೆ ಡಾರ್ವಿನ್ನನ ಜೀವ ವಿಕಾಸವಾದಕ್ಕೆ ಹೋಗಬೇಕಾದೀತು. ಕಣ್ಣಿಗೆ ಕಾಣಿಸದ ಪರಮಾಣುವಿನಿಂದ ಮೊದಲುಗೊಂಡು ಮಂಗನಿಂದ ಮಾನವರಾಗಿ ಈ 21ನೇ ಶತಮಾನದ ಅತ್ಯಾಧುನಿಕ ತಂತ್ರಜ್ಞಾನದವರೆಗೂ ಹಾಗೂ ವಿಕಾಸಗೊಳ್ಳುತ್ತಲೇ ಇರುವ ಪ್ರತಿ ಹಂತವೂ ಆಧುನಿಕವೇ. ಪ್ರತಿ ತಲೆಮಾರು ತನ್ನ ಹಿಂದಿನ ತಲೆಮಾರಿಗಿಂತ ಮುಂದಾಲೋಚನೆಯಲ್ಲಿ ತುಸುಮುಂದಿರುತ್ತದೆ. ಈ ವಿಕಾಸದ ವಿವಿಧ ಹಂತಗಳಲ್ಲಿ ಪ್ರಾಣಿಗಳಿಗಿಂತ ಭಿನ್ನವಾಗಿ ಕಾಡಿನಲ್ಲಿ ಅಲೆಮಾರಿಗಳಾಗಿದ್ದವರು ಒಂದು ಕಡೆ ನೆಲೆಯೂರಿ ಮನೆ, ವ್ಯವಸಾಯ, ಸಂಗ್ರಹಿಸಿಟ್ಟುಕೊಳ್ಳುವ ಗುಣ, ಬೆಂಕಿ, ವೈವಿಧ್ಯಮಯ ಆಹಾರ, ಕುಟುಂಬ, ಭಾಷೆ, ಸಮಾಜ, ಹಣ, ವ್ಯಾಪಾರ, ವ್ಯವಹಾರ, ಅಕ್ಷರ, ಶಿಕ್ಷಣ, ರಾಜಕೀಯ, ವಿಜ್ಞಾನ, ತಂತ್ರಜ್ಞಾನ ಅಂತೆಲ್ಲ ಇವೇ ಮುಂತಾದವುಗಳನ್ನು ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಮೂಲತಃ ಕುತೂಹಲಿಗಳಾದ ನಾವು ಭೂಖಂಡಗಳನ್ನು ಹುಡುಕಿ ಪ್ರಕೃತಿಯಲ್ಲಿರುವ ಚರಾಚರಗಳನ್ನು ಬಳಸಿ ನಮಗೆ ಬೇಕಾದ ವಸ್ತುಗಳನ್ನು ಉತ್ಪಾದಿಸಿಕೊಳ್ಳುತ್ತಿದ್ದೇವೆ. ಚಂದ್ರ ಮಂಗಳನ ಅಂಗಳಕ್ಕೆ ಅಡಿಯಿಟ್ಟಿದ್ದೇವೆ. ಸಮುದ್ರದಾಳವನ್ನೂ ಕಂಡಿದ್ದೇವೆ. ಈಗಂತೂ ಕ್ಷಣಾರ್ಧದಲ್ಲಿ ಕುಳಿತಲ್ಲಿಂದಲೇ ಸಾಮಾನ್ಯರು ಜಗತ್ತನ್ನು ಕಣ್ತುಂಬಿಕೊಳ್ಳುವಷ್ಟು ಮುಂದುವರೆದಿದ್ದೇವೆ. ಇವೆಲ್ಲವೂ ಆವಿಷ್ಕಾರಗೊಂಡ ಕಾಲಕ್ಕೆ ಹಾಗೂ ಅವು ಪ್ರಸ್ತುತಗೊಂಡ ಕಾಲಕ್ಕೆ ಆಧುನಿಕವೇ. ಆಧುನಿಕವೆಂದರೆ ಸಾಮಾನ್ಯವಾಗಿ ಭೌತಿಕವಾದ ಅಭಿವೃದ್ಧಿ, ಪ್ರಗತಿ, ಇನ್ಸ್ಟ್ರೂಮೆಂಟಲ್ ಎನ್ನುವ ಅರ್ಥದಲ್ಲೂ ಬಳಸುತ್ತಿರುತ್ತೇವೆ, ಯೋಚಿಸುತ್ತಿರುತ್ತೇವೆ. ಆಧುನಿಕವೆಂದರೆ ನೆನ್ನೆಗಳ ಅಂದರೆ ಭೂತಕಾಲದ ಸಿಕ್ಕುಗಳಿಂದ ಬಿಡಿಸಿಕೊಂಡು ಹೊಸತೊಂದು ವಿಚಾರಕ್ಕೆ ವರ್ತಮಾನದಲ್ಲಿ ತೆರೆದುಕೊಳ್ಳುವ ಹಾಗೆ ಮಾಡುವಂಥದ್ದೂ ಆಧುನಿಕವೇ. ಬದುಕಿನ ಹೋರಾಟಗಳು, ಯುದ್ಧ ತಂತ್ರಗಳು ಕಾಲದಿಂದ ಕಾಲಕ್ಕೆ ಆಧುನಿಕಗೊಂಡಿವೆ. ಮನುಷ್ಯ ಮನುಷ್ಯರನ್ನು ಕೊಲ್ಲದೆ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕೆನ್ನುವ, ಎಲ್ಲ ಕಾಲಕ್ಕೂ ಸಲ್ಲುವ ಬುದ್ಧನಂತಹ ಅನೇಕ ಯುದ್ಧ ವಿರೋಧಿ ಚಿಂತನೆಗಳು, ಜಗತ್ತಿನಾದ್ಯಂತ ಸಾಮಾಜಿಕ ಸಂಚಲನಗಳಿಗೆ ಕಾರಣರಾದ ಚಿಂತಕರು, ಕವಿಗಳು, ಬರಹಗಾರರು, ವಿಜ್ಞಾನಿಗಳು, ತಂತ್ರಜ್ಞರು ಕಟ್ಟಿಕೊಡುವ ಆಯಾ ಕಾಲಘಟ್ಟದ ಸೂಕ್ಷ್ಮ ಚಿಂತನೆಗಳು, ಆಯಾ ಕಾಲದ ಅಧಿಕಾರದ ದಬ್ಬಾಳಿಕೆಯನ್ನು ವಿರೋಧಿಸಿ ಮಾನವೀಯತೆಗೆ ತುಡಿಯುವ ಜನಪದರು ಸೃಷ್ಟಿಸುವ ಕಾವ್ಯ, ಕಥೆ, ಪುರಾಣ, ಸಾಮಾಜಿಕ ಚಿಂತಕರ ಭಾಷಣ, ಬರವಣಿಗೆ, ಚಳುವಳಿಗಳು, ಸೃಜನಶೀಲ ಬರಹಗಳು, ಸಂಗೀತ, ಚಿತ್ರ, ನೃತ್ಯ, ಶಿಲ್ಪ, ಸಿನಿಮಾಗಳು, ಇವುಗಳ ಮೂಲಕ ಆಯಾ ಕಾಲಘಟ್ಟದ ಸೂಕ್ಷ್ಮಗಳನ್ನು, ಬದುಕಿನ ಏರಿಳಿತಗಳು, ಕಟ್ಟಿಕೊಡುವ ಹೊಸ ಆಲೋಚನೆಗಳು, ಹುಡುಕಾಟಗಳು, ಮುನ್ನೋಟಗಳು, ಕಾಣಿಕೆಗಳು, ಇವೆಲ್ಲ ಪ್ರಯತ್ನಗಳು ಆಧುನಿಕವೇ. ಸಾಹಿತ್ಯದ ಅಧ್ಯಯನದ ಸಂದರ್ಭದಲ್ಲಿ ಕೈಗಾರಿಕಾ ಕ್ರಾಂತಿಯ ನಂತರದ ಕಾಲಘಟ್ಟವನ್ನು ಆಧುನಿಕ ಕಾಲ ಎಂದು ಗುರುತಿಸಿಕೊಳ್ಳಲಾಗಿದೆ. ಅಂದರೆ 18ನೇ ಶತಮಾನದಿಂದ ಆರಂಭವಾದ ನಗರೀಕರಣ, ಔದ್ಯೋಗೀಕರಣ, ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕ್ಷೇತ್ರಗಳಲ್ಲಾದ ಅಸಾಧಾರಣ ಬೆಳವಣಿಗೆಗಳು, ಅವು ರೂಪಿಸಿದ ದೃಷ್ಟಿಕೋನವನ್ನು ಆಧುನಿಕ ದೃಷ್ಟಿಕೋನ ಎಂದು ಕರೆದುಕೊಳ್ಳಲಾಗಿದೆ. ಇವೆಲ್ಲದರ ಜೊತೆ

ಆಧುನಿಕೋತ್ತರ, ಆಧುನಿಕೋತ್ತರವಾದ ಎನ್ನುವ ಪದಗಳು ಚಾಲನೆಯಲ್ಲಿವೆ. ಇಲ್ಲಿ ಉತ್ತರ ಶಬ್ದಕ್ಕೆ ಎರಡು ಅರ್ಥಗಳಿವೆ, ನಂತರ ಮತ್ತು ವಿರುದ್ಧ. ಅರ್ಥಾತ್ ಆಧುನಿಕವಾದದ ನಂತರ ಬಂದ ಮತ್ತು ಅದನ್ನು ವಿರೋಧಿಸುವ ವೈಚಾರಿಕತೆಯೇ ಆಧುನಿಕೋತ್ತರವಾದ ಎನ್ನಲಾಗಿದೆ. ಹಾಗ ನೋಡಿದ್ರೆ ಯಾವುದೇ ಕಾಲದ ಆಲೋಚನಾ ಕ್ರಮ ಅಥವಾ ಚಿಂತನಾ ಕ್ರಮ ಕೇವಲ ಆ ಕಾಲಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಭೂತ ವರ್ತಮಾನ ಭವಿಷ್ಯತ್ತುಗಳೆಲ್ಲವನ್ನೂ ಒಳಗೊಂಡಿರುತ್ತದೆ. ಇದನ್ನೇ ಅಲ್ಲಮ್ಮ ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ದಿನ ಒಳಗೊಂಡಿತ್ತು ನೋಡ.

0: ನಮ್ಮನ್ನು ಪ್ರಭಾವಿಸಬಹುದು. ಒಂದು ಹೊಸ ಸಾಮಾಜಿಕ ಸಂಚಲನೆಯನ್ನೇ ಹುಟ್ಟುಹಾಕಿಬಿಡಬಹುದು. ಒಟ್ಟಾರೆ ಒಂದು ಸಮಾಜ ಜೀವಂತಿಕೆಯಿಂದ ಕ್ರಿಯಾಶೀಲತೆಯಿಂದ ಇರಲು ಸಾಧ್ಯವಾಗೋದೇ ಎಲ್ಲ ಕಾಲದ ವೈಚಾರಿಕತೆಯುಳ್ಳ ಆಧುನಿಕ ಚಿಂತನೆಗಳಿಂದಾಗಿಯೇ ಎನ್ನಬಹುದು.
1: ಇದುವರೆಗೆ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಬೆಳಗಿನ 6:35. ರೈತರಿಗೆ ಸಲಹೆಗಳು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಿವನಗೌಡ ಎಸ್ ಪಾಟೀಲ್, ಜಂಟಿ ಕೃಷಿ ನಿರ್ದೇಶಕರು, ವಿಜಯಪುರ ಜಿಲ್ಲೆ. ಎಲ್ಲ ರೈತ ಬಾಂಧವರಿಗೆ ಕೃಷಿ ಇಲಾಖೆಯ ಈ ವರ್ಷ ಮುಂಗಾರು 2026 ಮುಂಗಾರು ಹಂಗಾಮಿಗೆ ಏನೆಲ್ಲ ತಯಾರಿ ಮಾಡಿಕೊಂಡಿದೆ ಎಂಬುವ ಬಗ್ಗೆ ನಾನು ಎಲ್ಲ ರೈತ ಬಾಂಧವರಿಗೆ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಮುಂಗಾರು ಹಂಗಾಮಿಗೆ ಜಿಲ್ಲೆಯಲ್ಲಿ ನಾವು 775,000 ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆಗೆ ಗುರಿ ಹೊಂದಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ತೊಗರಿ, ಹತ್ತಿ ಮತ್ತು ಮೆಕ್ಕೆಜೋಳ ಮತ್ತು ಕಬ್ಬು, ಇತರೆ ಬೆಳೆಗಳಾದಂಥ ಹೆಸರಾಗಿರ್ಬೋದು, ಉದ್ದು ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಒಟ್ಟಾರೆ 775,000 ಹೆಕ್ಟರ್ ಪ್ರದೇಶದಲ್ಲಿ ಎಲ್ಲ ರೀತಿಯ ಬಿತ್ತನೆ ಬೀಜಗಳಿಗೆ ನಾವು ತಯಾರಿ ಮಾಡಿಕೊಂಡಿದ್ದೇವೆ. ಪ್ರಮುಖವಾಗಿ ವಿವಿಧ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸುಮಾರು 20 ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ರೈತ ಸಂಪರ್ಕ ಕೇಂದ್ರ ಮೂಲಕ ರೈತರಿಗೆ ಅವಶ್ಯಕವಾಗಿ ಬೇಕಾಗುವ ಎಲ್ಲ ಬೀಜಗಳನ್ನು ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನೀಕರಿಸಲಾಗಿದೆ. ಆ ರೈತರು ಅದನ್ನು ತೆಗೆದುಕೊಂಡು ಹೋಗಲು ನಾನು ವಿನಂತಿಸ್ತಾ ಇದ್ದೀನಿ. ಜೊತೆಗೆ ರಸಗೊಬ್ಬರಿಗೆ ಬಂದಾಗ ರೈತರಿಗೆ ಏನು ಅವಶ್ಯಕತೆಗೆ ಅನುಗುಣವಾಗಿ, ಅಂದರೆ ರೈತರು ಸಮತೋಲನ ಗೊಬ್ಬರವನ್ನು ಬಳಸಲು ನಾವು ಒಂದು ವಿನಂತಿ ಮಾಡ್ತಾ ಇದ್ದೀವಿ. ಅದರ ಜೊತೆ ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರವನ್ನು ಬಳಸಲು ರೈತರಲ್ಲಿ ಕೇಳ್ಕೊತಾ ಇದ್ದೀವಿ. ನಿಜವಾಗಿಯೂ ರೈತರಿಗೆ ಅವಶ್ಯಕತೆ ಎಷ್ಟಿದೆ, ಈ ಸದ್ದ ಬಿತ್ತುವಾಗ ಏನು ಅವಶ್ಯಕತೆ ಇದೆ ಅಥವಾ ಮೇಲ್ಗೊಬ್ಬರ ಹಾಕ್ಲಾಕ ಎಷ್ಟು ಅವಶ್ಯಕತೆ ಇದೆ, ಅಷ್ಟು ರೈತರು ಅಷ್ಟೇ ಗೊಬ್ಬರವನ್ನು ಅವಶ್ಯಕತೆ ತಕ್ಕಂತೆ ರೈತರು ಬಳಸಬೇಕು. ಜೊತೆಗೆ ನಮಗೆ ಯಾವುದೇ ರೀತಿಯಿಂದ ಗೊಬ್ಬರ ಕಡಿಮೆ ಆಗ್ತದೆ, ಮುಂದೆ ಸಿಗಲಾರ್ದಂಗೆ ಇರ್ಬೋದು ಅದು ತಿಳ್ಕೊಂಡು ಯಾವುದೇ ರೀತಿ ಪೆನಿಕ್ ಬಾಯಿಂಗ್ ಅಂತ ಏನಂತೀವಿ ತೆಗೆದುಕೊಂಡು ಹೋಗಿದ್ದು ಇಡುವುದು, ಹೆಚ್ಚುವರಿಯಾಗಿ ತೆಗೆದುಕೊಂಡು ಹೋಗುವುದು ಬೇಡ ಅತ್ತಿಕೊಂಡು ರೈತರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಏನು ಒಂದೇ ಗೊಬ್ಬರ ಮೇಲೆ ನಾವು ಅವಲಂಬಿತ ಆಗದೆ ನಾವು ಕಾಂಪ್ಲೆಕ್ಸ್ ಆಗಿರ್ಬೋದು, DAP ಆಗಿರ್ಬೋದು, ಈ ರೀತಿ ಯೂರಿಯಾ ಆಗಿರ್ಬೋದು, ಎಲ್ಲ ಗೊಬ್ಬರಗಳನ್ನು ಸಮತೋಲನವಾಗಿ ಬಳಕೆ ಮಾಡ್ಕೋಬೇಕಂತ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿಸ್ತಾ ಇದ್ದೀನಿ. ಈ ರೀತಿ ಇದರ ಜೊತೆ ಸಾವಯವ ಗೊಬ್ಬರಗಳಿಗೆ ಸಹ ತಾವು ಹೆಚ್ಚು ಹೆಚ್ಚು ಬಳಕೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬೇಕಂತ ಎಲ್ಲ ರೈತರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಬಿತ್ತರಗೊಂಡಿತ್ತು. ಸಮಯ ಬೆಳಗಿನ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: तेन उक्तम यत् अस्य संदेहे लक्ष्यम् ईरानस्य परमाणु अस्त्रेभ्यः दूरीकरणमस्ति एक दिवसीय पुरुष क्रिकेट श्रृंखलायाः प्रथम स्पर्धायां भारतेन अफगानिस्तानम् अफगानिस्तान दलं पराजितम् हिमाचल प्रदेशस्य धर्मशाला नगरे प्रथम एक दिवसीय क्रिकेट स्पर्धायां भारतेन अफगानिस्तान दलं सप्त क्रीडक पुरस्सरं पराजितम् इति वार्ताः
1: इदु आकाशवाणी समय 7 गंटे
2: ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ ಬೆಳಗಿನ 7 ಗಂಟೆ
3: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ
4: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ
3: ಅನ್ನ ಚೆಲ್ಲಲು ನಿಮಿಷ ಸಾಕು
4: ಒಂದು ಕಾಳು ಬೆಳೆಯಲು ವರ್ಷ ಬೇಕು
3: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಾನಿ ಇದೆ
4: ಅನ್ನ ಪರಬ್ರಹ್ಮನ ಸ್ವರೂಪ
3: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ
4: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು
3: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ
4: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ
3: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ

0: ಬಾಳಿಗೆ.
1: ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ.
2: ಸಮಯ ಬೆಳಗಿನ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಕೇಳುಗರೇ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಧ್ಯೇಯದೊಂದಿಗೆ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಇಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ಗೆ ಚಾಲನೆ ನೀಡಿದೆ. ಗಿನ್ನಿಸ್ ದಾಖಲೆಗಾಗಿ ಸಾಪ್ತಾಹಿಕ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ರಾವ್ ಗಣಪತ್ರಾವ್ ಜಾಧವ್ ಪಾಲ್ಗೊಂಡಿದ್ದು, ಯೋಗ ಗುರು ಸೌರಭ್ ಬೋತ್ರ ಯೋಗಥಾನ್ ನೇತೃತ್ವ ವಹಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ಕರ್ನಾಟಕದ ರೈತರಿಗೆ ಮುಂಗಾರು ಹಂಗಾಮಿಗೆ ಅಗತ್ಯ ರಸಗೊಬ್ಬರವನ್ನು ಪೂರೈಸಿದ್ದು ಲಭ್ಯತೆಯನ್ನು ಖಾತ್ರಿಪಡಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ಎಕ್ಸ್ ಮಾಧ್ಯಮದಲ್ಲಿ ಸಚಿವರು ಮಾಹಿತಿ ನೀಡಿದ್ದು, ಯೂರಿಯಾ 313,000 ಮೆಟ್ರಿಕ್ ಟನ್, ಡಿಎಪಿ ರಸಗೊಬ್ಬರ 257,000 ಮೆಟ್ರಿಕ್ ಟನ್ ಲಭ್ಯತೆ ಖಚಿತಪಡಿಸಲಾಗಿದೆ, ಎನ್ಪಿಕೆಎಸ್ 506,000 ಮೆಟ್ರಿಕ್ ಟನ್ ಲಭ್ಯವಿದೆ. ವಾಸ್ತವದಲ್ಲಿ ಮುಂಗಾರು ಹಂಗಾಮಿಗೂ ಮುನ್ನವೇ ಕರ್ನಾಟಕಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿತ್ತು. ದಾಸ್ತಾನು ದಂಧೆ, ಕಾಳಸಂತೆ ಮಾರುಕಟ್ಟೆ ಮಾರಾಟ ಮತ್ತು ಸಬ್ಸಿಡಿ ರಸಗೊಬ್ಬರಗಳ ದುರುಪಯೋಗವನ್ನು ತಡೆಗಟ್ಟದೆ ರೈತರಿಗೆ ಅಗತ್ಯವಿರುವ ಕಡೆ ದಾಸ್ತಾನು ಒದಗಿಸದೇ ಇರುವುದು ರಾಜ್ಯ ಸರ್ಕಾರದ ವೈಫಲ್ಯವಾಗಿದೆ ಎಂದು ಸಚಿವ ಜೋಶಿ ಟೀಕಿಸಿದ್ದಾರೆ. ದೀರ್ಘಾಯುಷ ಮತ್ತು ದೀರ್ಘಾವಧಿ ಕಾರ್ಯಾಚರಿಸಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ರೈಸ್ ಕಾನ್ಕ್ಲೇವ್ನಲ್ಲಿ ಮಾತನಾಡಿದ ಅವರು, ಸೌರಶಕ್ತಿ ಚಾಲಿತ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ. 200 ದಿನಗಳವರೆಗೆ ಚಂದ್ರನ ಮೇಲೆ ಬದುಕಬಲ್ಲ ಚಂದ್ರನ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲು ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಲಿದೆ ಎಂದರು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ಸಿಎಸ್ಐಆರ್ ತಾಂತ್ರಿಕ ಸಹಕಾರದ 40 ಕ್ಷೇತ್ರಗಳನ್ನು ಗುರುತಿಸಿದೆ. ಆ ಪೈಕಿ 17 ಕ್ಷೇತ್ರಗಳನ್ನು ಈಗಾಗಲೇ ಮೊದಲ ಹಂತದಲ್ಲಿ ಅನುಷ್ಠಾನಕ್ಕೆ ಅನುಮೋದಿಸಲಾಗಿದೆ ಎಂದು ವಿ ನಾರಾಯಣನ್ ಹೇಳಿದರು. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಆಕ್ಸಿಯಂ 4 ಕಾರ್ಯಾಚರಣೆ ಸಮಯದಲ್ಲಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ನಡೆಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಯ ಪ್ರಯೋಗಗಳ ಹಿನ್ನೆಲೆ ಇಸ್ರೋ ಜೈವಿಕ ತಂತ್ರಜ್ಞಾನ ಇಲಾಖೆಯೊಂದಿಗೆ ಸಹ ಕೆಲಸ ಮಾಡುತ್ತಿದೆ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸ್ವಂತ ಆದಾಯದಲ್ಲಿ ಖರೀದಿಸಿ ಸಂಗ್ರಹಿಸಿರುವ ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ

0: ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು.
1: ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನ ಯಾರೂ ಮುಟ್ಟೋದಿಲ್ಲ. ಆದ್ರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತ್ರ ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಳತಿ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದ್ರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನ ಓದ್ದಾಗ ಆಗೋ ಆನಂದ ಇದು ಅಂತ ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ, ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಈ ಧಾರವಾಡ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಮೈ ಪುಡುಕಿತಾಯ್ತು. ಯಾಕೆಂದ್ರೆ ಒಂದು ಕಾಲದಲ್ಲಿ ಧಾರವಾಡ ಸಾಹಿತಿಗಳ ಒಂದು ಲೋಕ ಆಗಿತ್ತು. ಒಂದು ಕಲ್ಲು ಎಸೆದ್ರೆ ಯಾವ ಕಲ್ಲು ಹೋಗಿ ಸಾಹಿತಿಗಳ ಮನೆ ಮೇಲೆ ಬೀಳ್ತಾ ಇತ್ತು ಅಂತ ಸ್ಥಳದಲ್ಲಿ ನಾನು ಇವತ್ತು ಭೇಟಿ ಮಾಡಿ ತಮ್ಮನ್ನೆಲ್ಲ ಇದು ಮಾಡಿದ್ದೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಸ್ವಯಂ ಪ್ರೇರಿತ ರಕ್ತದಾನಿಗಳ ಔದಾರ್ಯ ಪ್ರತಿದಿನ ಅಮೂಲ್ಯ ಮಾನವ ಜೀವಗಳನ್ನು ಉಳಿಸುತ್ತಿದೆ. ಹೀಗಾಗಿ ಲಕ್ಷಾಂತರ ಸ್ವಯಂ ಸೇವಕ ರಕ್ತದಾನಿಗಳ ಉದಾರತೆಗೆ ಜಾಗತಿಕವಾಗಿ ಗೌರವ ಸಲ್ಲಿಸುವ ದಿನ. ಈವರೆಗೆ 124 ಬಾರಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ಧಾರವಾಡದ ಖ್ಯಾತ ಪ್ರಸೂತಿ ಹಾಗೂ ಸ್ತ್ರೀ ಆರೋಗ್ಯ ತಜ್ಞ ಡಾ ಸಂಜೀವ್ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ರಕ್ತದಾನದ ಮಹತ್ವ ತಿಳಿಸಿದ್ದಾರೆ.
5: ವೈದ್ಯಕೀಯ ವಿಜ್ಞಾನದಲ್ಲಿ ಆಗಿರುವ ಅನೇಕ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಪರಿಣಾಮವಾಗಿ ಇಂದು ನಾವು ಮನುಷ್ಯರು ನಮ್ಮ ಜೀವಿತಾವಧಿ ಮುಗಿಯುವ ಮೊದಲು ಅಥವಾ ತೀರಿಕೊಂಡ ಬಳಿಕವೂ ಕೂಡ ಇನ್ನೊಬ್ಬರಿಗೆ ಹಲವು ರೀತಿಯಿಂದ ಸಹಾಯ ಮಾಡುವಂತಹ ಸಾಧ್ಯತೆಗಳು ಇಂದು ಹೆಚ್ಚುತ್ತಿವೆ. ಸತ್ತ ಬಳಿಕ ದೇಹದಾನ ಮಾಡುವುದು ಒಂದು ರೀತಿಯಾದರೆ, ಜೀವಂತವಿರುವಾಗಲೇ ಒಬ್ಬ ವ್ಯಕ್ತಿ ಕಿಡ್ನಿ, ಲಿವರ್ ಮುಂತಾದ ಅಂಗಗಳನ್ನು ದಾನ ಮಾಡಬಹುದು. ಇದರ ಜೊತೆಗೆ ಇನ್ನೊಂದು ಮಹತ್ವದ ದಾನವೆಂದರೆ ಅದು ರಕ್ತದಾನ. ರಕ್ತದಾನದ ವಿಶೇಷವೇನೆಂದರೆ ಒಬ್ಬ ವ್ಯಕ್ತಿ ಮತ್ತೆ ಮತ್ತೆ ರಕ್ತದಾನ ಮಾಡಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿ 18 ವರ್ಷ ವಯಸ್ಸಿನಿಂದ ಪ್ರಾರಂಭಿಸಿ 65 ವರ್ಷ ವಯಸ್ಸಿನವರೆಗೂ, ಅವರು ಪುರುಷರಾಗಿರಬಹುದು, ಮಹಿಳೆಯಾಗಿರಬಹುದು, ಅವರು ಆರೋಗ್ಯವಂತರಾಗಿದ್ದರೆ ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅವಶ್ಯಕತೆ ಇರುವಂತವರಿಗೆ ಕೆಂಪು ರಕ್ತ ಕಣಗಳನ್ನು ಕೊಡೋದಾಗಿರಬಹುದು, ಪ್ಲಾಸ್ಮಾ ಕೊಡೋದಾಗಿರಬಹುದು, ಹೀಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುವುದು ಸಾಧ್ಯವಿದೆ. ರಕ್ತದಾನ ಮಾಡುವುದರಿಂದ ರಕ್ತದಾನ ಮಾಡುವ ವ್ಯಕ್ತಿಗೂ ಲಾಭವಾಗುತ್ತದೆ, ರೋಗಿಗೂ ಲಾಭವಾಗುತ್ತದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 9353632822 ಸಂಖ್ಯೆಗೆ ಕರೆ ಮಾಡಿದರೆ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ರಕ್ತವನ್ನು ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
6: ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಇದೊಂದು ಸೇವಾ ಸಂಸ್ಥೆ. 2010 ಪ್ರಾರಂಭವಾದ ಸಂಸ್ಥೆ. ಸುಮಾರು 2500 ಯೂನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಡಿಸೆಂಬರ್ 2015 ರಕ್ತದೂತ ಸೇವೆ ಅಂತೇಳಿ ಪ್ರಾರಂಭ ಮಾಡಿದೀವಿ. ಅನೇಕ ಆಸ್ಪತ್ರೆಗಳಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಯಾವ ಬ್ಲಡ್ ಬ್ಯಾಂಕ್ ಗೆ ಹೋಗ್ಬೇಕು, ಅವೈಲೇಬಿಲಿಟಿ ಎಲ್ಲಿದೆ ಅಂತೇಳಿ ಗೊತ್ತಿರೋದಿಲ್ಲ. ಆಸ್ಪತ್ರೆದವ್ರಿಗೂ ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ, ಮೊಬೈಲ್ ನಂಬರ್. ಆಸ್ಪತ್ರೆಗಳಿಗೆ ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಹಿಂದ್ಗಡೆಗೆ ಒಂದು ಐಸ್ ಪ್ಯಾಕ್ ಇರುವಂತಹ ಒಂದು ಬಾಕ್ಸ್ ಅನ್ನ ತೆಗೆದುಕೊಂಡು ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕ್ ಗೆ ಬಂದು ಅವು ಎರಡು ಕ್ರಾಸ್ ಮ್ಯಾಚಿಂಗ್ ಮಾಡಿ ಮತ್ತೆ ಆಸ್ಪತ್ರೆಗೆ ಮುಗಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಬಹಳ ಒಳ್ಳೆ ಸ್ಪಂದನೆ ಇದೆ ಎಲ್ಲಾ ಆಸ್ಪತ್ರೆಗಳದ್ದು. ಇನ್ನೂ ಅನೇಕ ಆಸ್ಪತ್ರೆಗಳಿಗೆ ಇದನ್ನ

0: ವಿಸ್ತರಣೆ ಮಾಡ್ತಾ ಇದೀವಿ. 15ನೇ ತಾರೀಕು ಬೆಳಗ್ಗೆ 8 ಗಂಟೆಯಿಂದ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ನೀಲಿಜಿನ್ ರೋಡ್ ನಲ್ಲಿ ರಕ್ತದಾನ ಶಿಬಿರ ಜಾಗೃತಿಗಾಗಿ ನಡಿಗೆ ಕಾರ್ಯಕ್ರಮ. 2000 ಸಂಖ್ಯೆಯ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ. ರಕ್ತದಾನ ಮಾಡೋಣ, ಮಿತ್ರರನ್ನು ಕರ್ಕೊಂಡೋಣ ರಕ್ತದಾನಕ್ಕೆ.
1: ಕೃಷಿ ಹೊಂಡದಲ್ಲಿ ಮುಳುಗಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ದುರ್ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ತೊಗರಿಘಟ್ಟ ಗ್ರಾಮದಲ್ಲಿ ಸಂಭವಿಸಿದೆ. ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನಸೇವಾ ಆಡಳಿತ ದಿನಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯೂಟ್ಯೂಬ್ ಯೋಗಥಾನ್, ಕೇಂದ್ರ ಆಯುಷ್ ಸಚಿವಾಲಯದಿಂದ ಯೋಗ ಸಪ್ತಾಹಕ್ಕೆ ಇಂದು ಬೆಳಗ್ಗೆ 6:15ಕ್ಕೆ ಚಾಲನೆ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆಯೂ ಕೇಂದ್ರದಿಂದ ಕರ್ನಾಟಕದ ರೈತರಿಗೆ ಅಗತ್ಯ ರಸಗೊಬ್ಬರ ಪೂರೈಕೆ, ಸಚಿವ ಪ್ರಹ್ಲಾದ್ ಜೋಶಿ. ದೀರ್ಘಾಯುಷ್ಯ ಮತ್ತು ದೀರ್ಘಾವಧಿ ಕಾರ್ಯಾಚರಣೆಯ ಚಂದ್ರನ ಲ್ಯಾಂಡರ್ ಅಭಿವೃದ್ಧಿಪಡಿಸಲು ಇಸ್ರೋ ಸಿದ್ಧತೆ. ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:15.
3: ಆಕಾಶವಾಣಿ ಉದ್ಯೋಗ ವಾರ್ತೆ ಓದುತ್ತಿರುವವರು ಮಹಂತೇಶ್ ಕೋತಿನ್. ಆರ್ಆರ್ಬಿಯಲ್ಲಿ ಖಾಲಿ ಇರುವ ಅಸಿಸ್ಟೆಂಟ್ ಲೋಕೋಪೈಲಟ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 11,127. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಬಿಇ, ಬಿಟೆಕ್, ಡಿಪ್ಲೊಮಾ ಮತ್ತು ಐಟಿಐನ ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 30 ವರ್ಷ, ಆದರೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕವನ್ನು ನೋಟಿಫಿಕೇಶನ್ನಲ್ಲಿ ವಿವರಿಸಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 14/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ rrbapply.gov.in ಅನ್ನು ನೋಡಬಹುದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ 7,150 ಅಪ್ರಾಂಟಿಸ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 7,150. ವಿದ್ಯಾರ್ಥಿ ಯಾವುದೇ ಪದವಿಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 20 ವರ್ಷ, ಗರಿಷ್ಠ 28 ವರ್ಷ, ಆದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sbi.bank.in ಅನ್ನು ನೋಡಬಹುದು. ಸಶಸ್ತ್ರ ಸೀಮಾಬಲ ಎಸ್ಎಸ್ಬಿಯಲ್ಲಿ ಖಾಲಿ ಇರುವ 50 ಕಾನ್ಸ್ಟೇಬಲ್ ಜಿಡಿ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 50. ವಿದ್ಯಾರ್ಥಿ ಎಸ್ಎಸ್ಎಲ್ಸಿಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಗರಿಷ್ಠ 35 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಕೊಡಲಾಗಿದೆ. ಈ ಹುದ್ದೆಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20/6/2026. ಹೆಚ್ಚಿನ ಮಾಹಿತಿಗಾಗಿ ಎಸ್ಎಸ್ಬಿ ವೆಬ್ಸೈಟ್ ಅನ್ನು ನೋಡಬಹುದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇಎದಲ್ಲಿ ಖಾಲಿ ಇರುವ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 945. ವಿದ್ಯಾರ್ಥಿ ಬಿಎಸ್ಸಿ, ಬಿಟೆಕ್ ಮತ್ತು ಬಿಇಯನ್ನು ಮುಗಿಸಿರಬೇಕು. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A 2B, ಪ್ರವರ್ಗ 3A 3B ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 43 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಎಬಿಸಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಹಾಗೂ ವಿಕಲಚೇತನರಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 20 ಜೂನ್ 2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ CET.online.karnataka.gov.in/kea ನೋಡಬಹುದು. ಎಸ್ಎಸ್ಸಿಯಲ್ಲಿ ಖಾಲಿ ಇರುವ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳು 12,256. ವಿದ್ಯಾರ್ಥಿ ಯಾವುದೇ ಡಿಗ್ರಿ, ಎಂಬಿಎ ಮತ್ತು ಪಿಜಿಡಿಎಂ ಅನ್ನು ಮುಗಿಸಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 32 ವರ್ಷ, ಆದರೆ ವಿವಿಧ ಹುದ್ದೆಗಳಿಗೆ ವಿವಿಧ ರೀತಿಯ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಇಡಬ್ಲ್ಯೂಎಸ್ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಹಿಳೆಯರಿಗೆ, ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿಯನ್ನು ಕೊಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ

0: 22/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ sse.gov.in ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಖಾಲಿಯಿರುವ 2 ಡ್ರೈವರ್ ಹುದ್ದೆಗಳನ್ನು ಭರ್ತಿ ಮಾಡಲು ಆಫ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 2. ವಿದ್ಯಾರ್ಥಿ SSLCಯನ್ನು ಪಾಸ್ ಆಗಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 40 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಬಿಸಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಒಬಿಸಿ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ karnataka.nalsa.gov.in ಅನ್ನು ನೋಡಬಹುದು. ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಯೂನಿಯನ್ನಲ್ಲಿ ಖಾಲಿಯಿರುವ 55 ಜೂನಿಯರ್ ಟೆಕ್ನಿಷಿಯನ್, ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಇತರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 55. ವಿದ್ಯಾರ್ಥಿ SSLC, ITI, ಡಿಪ್ಲೊಮಾ, BSc, BCom, BBA, BBM, BBSc, MCom, BE, BTech ಅನ್ನು ಮುಗಿಸಿರಬೇಕು. ವಯೋಮಿತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ 45 ವರ್ಷ. ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 43 ವರ್ಷ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18, ಗರಿಷ್ಠ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅಭ್ಯರ್ಥಿಗಳಿಗೆ 1,000 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 27/6/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ https://vitualofficeerp.com/gumulbl.26 ಅನ್ನು ನೋಡಬಹುದು. ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ಖಾಲಿಯಿರುವ ಪುರುಷ ಮತ್ತು ಮಹಿಳಾ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳು 3,991. ವಿದ್ಯಾರ್ಹತೆ PUCಯನ್ನು ಮುಗಿಸಿರಬೇಕು. ವಯೋಮಿತಿ ಪುರುಷ ಮತ್ತು ಮಹಿಳಾ ಸಾಮಾನ್ಯ, ತೃತೀಯ ಲಿಂಗಿಗಳಿಗೆ 33 ವರ್ಷ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 35 ವರ್ಷ. ಬುಡಕಟ್ಟು ಅರಣ್ಯ ವಲಯದ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 38 ವರ್ಷ. ಮಾಜಿ ಸೈನಿಕರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 38 ವರ್ಷ. ಮಾಜಿ ಸೈನಿಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಒಬಿಸಿ ಅಭ್ಯರ್ಥಿಗಳಿಗೆ 40 ವರ್ಷ ವಯೋಮಿತಿಯನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ, ಒಬಿಸಿ, ಪ್ರವರ್ಗ 2A 2B, ಪ್ರವರ್ಗ 3A 3B ಅಭ್ಯರ್ಥಿಗಳಿಗೆ 700 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರಿಗೆ ಮತ್ತು ತೃತೀಯ ಲಿಂಗಿಗಳಿಗೆ 500 ರೂಪಾಯಿ ಶುಲ್ಕವನ್ನು ನಿಗದಿ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ cetonline.karnataka.gov.in/kaa ನೋಡಬಹುದು. ಇಲ್ಲಿಗೆ ಉದ್ಯೋಗ ವಾರ್ತೆ ಮುಕ್ತಾಯವಾಯಿತು.
1: ಇನ್ನು ಮುಂದೆ ಕೇಳಿ ಭಾವಗೀತೆಗಳು.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರಗೊಂಡಿತ್ತು. ಸಮಯ ಬೆಳಗಿನ 7:30.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಪೆಟ್ರೋಲ್ ಸುಡುವಿಕೆ ನಿರಂತರ, ಭೂತಾಯಿಯ ರೋದನ ಆತಂಕಕರ, ಮನುಜನ ಪಾಡು ಭಯಂಕರ.
8: ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ,
9: ಯಾಕಂದ್ರೆ ವಾಹನಗಳ ಬಳಕೆ ಇವತ್ತಾಗ್ಯದ.
10: ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ?
11: ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ.
12: ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
13: ಉಳಿಯಲಿ ಉಳಿಯಲಿ ನಾಳೆಗೆ.
14: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
15: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
14: ಅನ್ನ ಚೆಲ್ಲಲು ನಿಮಿಷ ಸಾಕು,
15: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
14: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
15: ಅನ್ನ ಪರಬ್ರಹ್ಮನ ಸ್ವರೂಪ,
14: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
15: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
14: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
15: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
14: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

ಸಮಯ ಬೆಳಗಿನ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದು ಆಕಾಶವಾಣಿ. ಈಗ ಸಮಯ 7:35 ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ,

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ.

0: ಪ್ರಧಾನಿ ನರೇಂದ್ರ ಮೋದಿ ಇಂದು ಭಾರತ್ ಇನೋವೇಟಿವ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ಧ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನದ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಫ್ರಾನ್ಸ್ ಮತ್ತು ಸ್ಲೋವಾಕಿಯಾಕ್ಕೆ ಎರಡು ರಾಷ್ಟಗಳ ಭೇಟಿಯ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಫ್ರಾನ್ಸ್ನ ನೈಸ್ ತಲುಪಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಿಯವರು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇಂದು ಉಭಯ ನಾಯಕರು ಭಾರತ್ ಇನೋವೇಟ್ಸ್ ಅನ್ನು ಜಂಟಿಯಾಗಿ ಉದ್ಘಾಟನೆ ಮಾಡಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮ ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಮತ್ತು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದಕ್ಕೂ ಮುನ್ನ ನೈಸ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅನಿವಾಸಿ ಭಾರತೀಯರು ಆತ್ಮೀಯವಾಗಿ ಸ್ವಾಗತ ಕೋರಿದರು. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಹೊಂದಿದ್ದೇವೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸಿಎಸ್ಐಆರ್ ಆರ್ಐಎಸ್ಇ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ದಿನಗಳವರೆಗೆ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದ್ದಾರೆ. ಇಸ್ರೋ ಈಗ ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಕೆಲಸ ಮಾಡಿ ಚಂದ್ರನ ಮೇಲೆ 200 ದಿನಗಳವರೆಗೆ ಬದುಕಬಲ್ಲ ಚಂದ್ರ ಲ್ಯಾಂಡರ್ ಅನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಹೇಳಿದ್ದಾರೆ. ಇರಾನ್ ಜೊತೆಗಿನ ಯುದ್ಧವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆನಂತರ ತಕ್ಷಣವೇ ಹರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ಕೂಡ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ನಡುವೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆ ಇಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಮಾಯಿಲ್ ಭಗೈ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆ ಇಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಣೆ ಮಾಡಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿಯವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯನ್ನು ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಲಾಗಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಹೆಚ್ಚು ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿವೆ ನಿಂತಿದೆ ಎಂದು ಹೇಳಿದ್ದಾರೆ. ಐಐಟಿ ಮತ್ತು ಏಮ್ಸ್ ಸೇರಿದಂತೆ 1200ಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು, 1000ಕ್ಕೂ ಹೆಚ್ಚು ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 34 ರಾಜ್ಯ ಶ್ರೇಷ್ಠತಾ ಕೇಂದ್ರಗಳೊಂದಿಗೆ ಯುವಕರು ಕ್ರೀಡಾ ಕ್ಷೇತ್ರದಲ್ಲಿ ಅದಮ್ಯ ಸಾಧನೆ ಮೆರೆಯುತ್ತಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಭಾರತೀಯ ನೌಕಾ ಸಂಸ್ಥೆಯ ಅತ್ಯಾಧುನಿಕ ಯುದ್ಧ ನೌಕೆ ಐಎನ್ಎಸ್ ತರ್ಕಶ್ ಸೆಷಲ್ಸ್ ಪೋರ್ಟ್ ವಿಕ್ಟೋರಿಯಾವನ್ನು ತಲುಪಿದೆ. ನೈಋತ್ಯ ಹಿಂದೂ ಮಹಾಸಾಗರ ವಲಯದಲ್ಲಿ ನಿಯೋಜನೆಗೊಂಡಿರುವಂತಹ ಈ ನೌಕೆಯು ಪ್ರವಾಸದ ಭಾಗವಾಗಿ ಸೆಷಲ್ಸ್ ತೀರಕ್ಕೆ ಆಗಮಿಸಿದೆ. ಕೋಲ್ಕತ್ತಾದಲ್ಲಿ ನವೀಕರಣಗೊಂಡಿರುವಂತಹ ಸೆಷಲ್ಸ್ ಕರಾವಳಿ ಕಾವಲು ಪಡೆಯ ಪಿಎಸ್ ಜೋರೋ ಆಸ್ಟರ್ ನೌಕೆಗೆ ಭಾರತದಿಂದ ಸೆಷಲ್ಸ್ವರೆಗಿನ ಸಮುದ್ರಯಾನದಲ್ಲಿ ಐಎನ್ಎಸ್ ತರ್ಕಶ್ಗೆ ಯಶಸ್ವಿಯಾಗಿ ಬೆಂಗಾವಲು ಸೇವೆ ಒದಗಿಸಿದೆ. ಈ ಉಭಯ ನೌಕೆಗಳ ಜಂಟಿ ಯಾನವು ಹಡಗು ನಿರ್ಮಾಣ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತ ಮತ್ತು ಸೆಷಲ್ಸ್ ನಡುವೆ ಇರುವಂತಹ ದೀರ್ಘಕಾಲೀನ ಕಡಲ ಸಹಭಾಗಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಹಿಮಾಚಲ ಪ್ರದೇಶ ಅಸೋಸಿಯೇಷನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಳೆಯಿಂದ ಬಾಧಿತವಾದ ಮೂರು ಪಂದ್ಯಗಳ ಕ್ರಿಕೆಟ್ ಸರಣಿಯ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡ ಆಫ್ಘಾನಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 195 ರನ್ಗಳನ್ನು ಬೆನ್ ಹತ್ತಿದಂತಹ ಭಾರತ ತಂಡ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು. ಭಾರತದ ನಾಯಕ ಶುಭ್ಮನ್ ಗಿಲ್ 66 ಎಸೆತಗಳಲ್ಲಿ ಅಜೇಯ 84 ರನ್ನನ್ನು ಗಳಿಸಿದರು. ಮೊದಲು ಬ್ಯಾಟಿಂಗ್ ಮಾಡಿದ ಆಫ್ಘಾನಿಸ್ತಾನದ ತಂಡ 24.5 ಓವರ್ಗಳಲ್ಲಿ 194 ರನ್ಗಳಿಗೆ ಆಲೌಟ್ ಆಯಿತು. ಶುಭ್ಮನ್ ಗಿಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಆಫ್ಘಾನಿಸ್ತಾನ ಪರ ರಹಮಾನುಲ್ಲಾ ಗುರ್ಬಾಸ್ 51 ಎಸೆತಗಳಲ್ಲಿ 102 ರನ್ ಗಳಿಸುವ ಮೂಲಕ ಅದ್ಭುತ ಶತಕವನ್ನು ಸಿಡಿಸಿದರು. ಭಾರತದ ಪರ ಚೊಚ್ಚಲ ಆಟಗಾರ ಹರ್ಷ್ ದುಬೆ ಮತ್ತು ಗುರ್ನೂರ್ ಬ್ರಾರ್ ತಲಾ 3 ವಿಕೆಟ್ಗಳನ್ನು ಕಬಳಿಸಿದರು. ಭಾರತ ಮತ್ತು ಆಫ್ಘಾನಿಸ್ತಾನ ತಂಡ ನಡುವಿನ ಎರಡನೆಯ ಏಕದಿನ ಪಂದ್ಯ 17 ಜೂನ್ ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಅಮೆರಿಕ ನ್ಯೂಜರ್ಸಿಯ ಮೆಟ್ಲೈಫ್ ಕ್ರೀಡಾಂಗಣದಲ್ಲಿ ನಡೆದಂತಹ ಸಿ ಗುಂಪಿನ ಪಂದ್ಯದಲ್ಲಿ ಬ್ರೆಜಿಲ್ ತಂಡ ಮೊರಾಕೋ ವಿರುದ್ದ 1-1 ಡ್ರಾದ ಜೊತೆಗೆ ತನ್ನ ಅಭಿಯಾನವನ್ನು ಆರಂಭ ಮಾಡಿತು. ಬ್ರೆಜಿಲ್ ಪರವಾಗಿ ವಿನಿಸಿಯಸ್ ಜೂನಿಯರ್ 32ನೇ ನಿಮಿಷದಲ್ಲಿ ಸಮಬಲದ ಗೋಲನ್ನು ಗಳಿಸಿದರು. ಇದಕ್ಕೂ ಮೊದಲು ಅಮೆರಿಕ ತಂಡ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾ ಕ್ರೀಡಾಂಗಣದಲ್ಲಿ ಕತಾರ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಡುವಿನ ಬಿ ಗುಂಪಿನ ಪಂದ್ಯದಲ್ಲಿ 1-1 ಡ್ರಾನಲ್ಲಿ ಕೊನೆಗೊಂಡಿತು. ಈ ನಡುವೆ ಇಂದು ನಡೆಯುವ ಡಿ ಗುಂಪಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮತ್ತು ಟರ್ಕಿ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಪಂದ್ಯ 9:30ಕ್ಕೆ ಆರಂಭವಾಗಲಿದೆ. ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವಂತಹ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30ಕ್ಕೆ ಆರಂಭಗೊಳ್ಳಲಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನವನ್ನು ಆರಂಭ ಮಾಡಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ದ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇಂದು ನಡೆಯುವ ಮತ್ತೊಂದು ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10:30ಕ್ಕೆ ಆರಂಭವಾಗಲಿದೆ. ಇದಕ್ಕೂ ಮೊದಲು ಇಂಗ್ಲೆಂಡ್ನ ಸೌತ್ಹ್ಯಾಂಟನ್ನಲ್ಲಿ ಇಂದು ನಡೆದಂತಹ ಬಿ ಗುಂಪಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಹಾಲಿ ಚಾಂಪಿಯನ್ ನ್ಯೂಜಿಲೆಂಡ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ನ್ಯೂಜಿಲೆಂಡ್ ತಂಡ 6 ವಿಕೆಟ್ಗಳನ್ನಷ್ಟಕ್ಕೆ 162 ರನ್ ಗಳಿಸಲು ಶಕ್ತವಾಯಿತು. ಈ ಗುರಿಯನ್ನು ಬೆನ್ನತ್ತಿದಂತಹ ವೆಸ್ಟ್ ಇಂಡೀಸ್ ತಂಡ 1 ಚೆಂಡು ಬಾಕಿ ಇರುವಾಗಲೇ ತನ್ನ ಗುರಿಯನ್ನು ತಲುಪಿತು. ಶಮೈನ್ ಕ್ಯಾಂಪೆಲ್ 90 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಮತ್ತೊಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ಟಿ20 ವಿಶ್ವಕಪ್ ಅಭಿಯಾನವನ್ನು ಆರಂಭಿಸಿತು. ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆದಂತಹ ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 65 ರನ್ಗಳ ಜಯವನ್ನು ದಾಖಲಿಸಿತು. ಆಸ್ಟ್ರೇಲಿಯಾ 8 ವಿಕೆಟ್ನಷ್ಟಕ್ಕೆ 172 ರನ್ ಗಳಿಸಲು ಹೋರಾಡಿತ್ತು. ಈ ಗುರಿಯನ್ನು ಬೆನ್ನತ್ತಿದಂತಹ ಪ್ರೋಟಿಯಸ್ 16.4 ಓವರ್ಗಳಲ್ಲಿ 107 ರನ್ ಗಳಿಸಿತು. ಜಾರ್ಜಿಯಾ ವೇರ್ಹ್ಯಾಮ್ 22 ಎಸೆತಗಳಲ್ಲಿ 32 ರನ್ ಗಳಿಸಿ ಆಲ್ರೌಂಡ್ ಪ್ರದರ್ಶನದಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಬಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ನಿನ್ನೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ಐರ್ಲೆಂಡ್ ತಂಡವನ್ನು 40 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಸ್ಕಾಟ್ಲೆಂಡ್ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ಗೆ 161 ರನ್ ಗಳಿಸಿತು. ನಂತರ ಐರ್ಲೆಂಡ್ 19.1 ಓವರ್ಗಳಲ್ಲಿ 121 ರನ್ ಗಳಿಗೆ ಆಲೌಟ್ ಆಯಿತು. ಸ್ಕಾಟ್ಲೆಂಡ್ ನಾಯಕಿ ಕ್ಯಾಥರಿನ್ ಬ್ರೈಸ್ 60 ರನ್ ಗಳಿಸಿ 2 ವಿಕೆಟ್ಗಳನ್ನು ಪಡೆದು ಆಲ್ರೌಂಡ್ ಪ್ರದರ್ಶನ ನೀಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ದೇಶದಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ನೈಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ, ಇಂದು ಭಾರತ್ ಇನೋವೇಟ್ಸ್ ಉದ್ಘಾಟನೆ. ಇರಾನ್ ಜೊತೆಗಿನ ಯುದ್ದ ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಶಯ. ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆಫ್ಘಾನಿಸ್ತಾನದ ವಿರುದ್ದ ಭಾರತಕ್ಕೆ 7 ವಿಕೆಟ್ಗಳ ಜಯ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಬ್ರೆಜಿಲ್ ಮೊರಾಕೋ ನಡುವಿನ ಸಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಚಿತ್ರಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ ರಾಜೇಶ್ ಹಾಗೂ ಚಿತ್ರ ಇವರ ಧ್ವನಿಯಲ್ಲಿ ಚಿತ್ರಗೀತೆಯನ್ನು ಕೇಳಿದಿರಿ. ಚಿತ್ರ ವಿಶ್ವ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರಗೊಂಡಿತು. ಸಮಯ ಬೆಳಗಿನ 8:00 AM. ಇನ್ನು ಮುಂದೆ ಸಮಾಚಾರ ಪ್ರಭಾತ್, 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕ್ಯಾಶ್ ನ ಸಂಪ್ರದಾಯ ಇಲ್ಲ.
1: ಮತ್ತೆ ವ್ಯವಹಾರ?
2: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
1: ಓಹ್,
2: ಅಂದ್ರೆ UPI ಇಂದ?
1: ಹೌದಾ?
2: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
1: ಅದೇನತ್ತೆ?
2: ನಿನ್ನ ಮೊದಲ ಉಡುಗೊರೆಯು UPI-ನಿಂದಲೇ ಸಿಗುತ್ತೆ.
1: ಏನತ್ತೆ?
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
5: ಚಿತ್ರಗೀತೆ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಸ್ವರದಲ್ಲಿ ರಂಗನಾಯಕಿ ಚಿತ್ರದಿಂದ ಇದ್ದ ಗೀತೆ. ಸಂಗೀತ MR ರಂಗರಾವ್,

ರೈಲಿನ ಹಳಿಗಳಂತೆ ನಾವು ಜೊತೆಯಾಗಿ ಸಾಗಬಹುದು, ಆದರೆ ಅವುಗಳಂತೆ ಕೊನೆಯವರೆಗೂ ಸೇರಲಾರೆವು.

0: ಈಗ ಕೇಳಿ ಕಾರ್ಯಕ್ರಮದ ಮುಂದುವರಿದ ಭಾಗ.
1: ರಘು, ಇದು ಅನ್ನಂಗ ಇದು ಭೂಪ್ರಾಗದೊಳಗ ಕಾಣತದ ಬರೋಬರಿ ಇಲ್ಲ.
2: ಕರೆಕ್ಟ್
1: ಕರೆಕ್ಟ್.
2: ಏನೋ ಒಂದದ ಅಣ್ಣವ್ರದ್ದು.
1: ಯಾವ್ದೇಳ
2: ಹಾಲು ಜೇನು?
1: ಏ, ಎಲ್ಲ ನೆನಪಿಟ್ಟ ನೋಡವ.
2: ಅನ್ಲ ನೋಡೋಣ, ನನಗ ಸ್ವಲ್ಪ ಕಷ್ಟ.
3: ನೀ ಹಾಡು ಶ್ರುತಿ.
1: ನಾ ಹಾಡ್ಲಾ? ಅಂದಂಗ ಈ ಭೂಪ್ರಾಗದ್ದು ನೆನಪದ ಏನೋ ಬರೋಬರ ಹೇಳಿದೆ ನೋಡು ರಘು. ಭೂಪ್ರಾಗ ಎಲ್ಲರೂ ಸಣ್ಣವರಿದ್ದಾಗ ಫಸ್ಟ್ ಪೇಜ್ ಒಳಗೆ ಒನ್ನೆರಾಗ ಭೂಪೆ ಹೇಳತ್ತಿದ್ರು, ನೆನಪದೇನ? ಅದ್ರದ್ದು ಇದು ಏನಂತಾರ, ವಾದಿಸ್ವರ ಯಾವ್ದದ ಅದ್ರದ್ದು? ಅಂದಂಗ ವಾದಿ ಗಾಂಧಾರ, ಸಂವಾದಿ ದೈವತ್ತ, ಮತ್ತದ್ರ ಆರೋ ಅವರು ಏನದಪ್ಪ ನೆನಪದೇನ? ಏನಾರೇ
2: ಗೊತ್ತಲ್ಲ. ಸರಿ ಗ ಪ ಧ
1: ಸಾಧ ಪ ಗ ರೇ ಸಾ ಬರೋಬರ ಆಯ್ತು ನೋಡು. ಇದು ಹಾಡು ಯಾವಾಗ ಯಾವಾಗ್ರೆ ಹಾಡೋಂಗಿಲ್ಲ ಸಂಗೀತ ಇದು. ಈ ರಾಗ ಭೂಪದಲ್ಲ, ಅದಕ್ಕೊಂದು ಅದಕ್ಕೆ ಅದರದೇ ಆದ ಒಂದು ಸಮಯಕ್ಕೇ ಹಾಡ್ಬೇಕು, ಆ ಟೈಮಿಗೆ ಹಾಡ್ಬೇಕು. ಇದ್ರದ್ದು ಹಾಡುವಂತ ಸಮಯ ಏನಂತಂತಂದ್ರ ರಾತ್ರಿದು ಫಸ್ಟ್ ಮೊದಲನೇ ಪ್ರಹರ ಅಂತಾರ. ರಾತ್ರಿಗೂ ಒಂದು ಪ್ರಹರಗಳಿರ್ತಾವು, ಆ ರಾತ್ರಿದ ಮೊದಲನೇ ಪ್ರಹರ ಒಳಗೆ ಹಾಡ್ತಾರೆ ಈ ಭೂಪ್ರಾಗ. ಅಂದಂಗ ರಘು ಇನ್ನೊಂದು ಹೇಳದಲ್ಲ, ಯಾವ್ದದು ಆಗಳೆ ಅಂದ್ವಲ್ಲ,
2: ರಾಜ್ಕುಮಾರ್ದು ಹಾಲು ಜೇನು.
1: ಕರೆಕ್ಟ್, ಅದೊಂದು ಅಂದ್ಬಿಡೋಣಪ್ಪ.
2: ಅದು ಭೂಪ್ರಾಗನೇ ಜೇನಿನ ಹೊಳೆಯು.
1: ಹೌದು
3: ಅನ್ರಿ, ನನಗ ಅವ್ರ ರಾಜ್ಕುಮಾರ್ ಅವ್ರ ಹಾಡ ಭಾಳ
1: ಸೇರ್ತವ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ತಗೊಂಡ್ಬಿಡಲ್ಪ ಹಂಗೆ ಒಂಚೂರು ಮಜಾ ಬರ್ತದ, ಮಜಾ ಬರ್ತದ ಅಂದ್ರು ಹರಟಿ ಕೂತೀವಿ.

0: ಶ್ರುತಿನಿ ಬಂದು ಬೇಷ್ ಮಾಡಿದ್ವಿ ನೋಡುವ.
1: ಅಲ್ಲ ಈ ಹಾಡಿನ ಜೊತೆಗೆ ತಾಳ ಒಂದ್ ಸೇರ್ಕೊಂಡ್ಬಿಟ್ರೆ ಇನ್ನೂ ಎಷ್ಟು ಚಂದ ಆಯ್ತಲ್ಲ
0: ಕೇಳ್ತೀಯನ,
1: ಎಂತ ಏನು ಆನಂದ ಸಿಕ್ತಲ್ಲ
0: ಆನಂದ. ಇನ್ನೊಂದ್ ಏನ್ ಗೊತ್ತೇನ, ಬೇಕಾದಂತ ಕಷ್ಟ ಬರ್ಲಿ, ಬೇಕಾದಂತ ತಲೆ ಒಳಗ ಏನಂತೀರಿ ಟೆನ್ಷನ್ ಬರ್ಲಿ, ಆದ್ರೆ ಇಂತ ಒಂದ್ ನಾಲ್ಕು ಹಾಡ ಕೇಳಿದ್ರೆ ಎಲ್ಲ ಮಟ್ಟ ಮಾಯ
1: ಏನೋ ಅದ್ರಾಗ ಇಳಿದು ಬಿಡ್ತೀವಿ.
0: ಏನಾಗಿತ್ತು ಅನ್ನೋದ ಗೊತ್ತಾಗಿಲ್ಲ, ಹಿಂದ ಹಾಡುಗಳದಾವ ಅವು ಕೇಳ್ಕೊತಿರ್ಬೇಕು.
1: ಈಗ ನನ್ನ ತಲೆ ಒಂದೊಮ್ಮೆ ಈ ಭೂಪ್ರಾಗದಿಂದ ಬೇರೆ ರಾಗಕ್ ಹೋಯ್ತ ನೋಡ.
0: ಯಾವ್ದು
1: ನಾ ಹೇಳಂಗಿಲ್ಲ, ನೀವಿಬ್ರು ಗೆಸ್ ಮಾಡ್ರ ನೋಡೋಣ ಏನಾರ ನೆನಪದ. ಮೂರು ಮಂದಿ ನಾವು ಸಣ್ಣವರಿದ್ದ ಕಲಿತಿದ್ವಿ, ಅದು ಸುಮ್ಮ ಹಿಂಗೇ ಒಂದ್ ಪದ ಅಂತೀನಿ, ಏನಾರ ನೆನಪಾಗ್ತದೆ ನೋಡೋಣ ಯಾವ ರಾಗ ಅಂತ ಹೇಳಿ. ಅದ ಹಾಡ್ತೀನಿ ಈಗ ಕೇಳ್ರಿ. ನೀ ನಡೆದರೆ ಸೊಗಸು, ಏನ್ ಆನಂದ ಆಗ್ತದವ
0: ಏನು ಕೇಳಕ್ಕ ಎರಡು ಕಿವಿ ಸಲಂಗ.
1: ನೀ ನಡೆದರೆ ಸೊಗಸು, ರಾಜಣ್ಣವ್ರದ್ದು.
0: ಹೌದು,
1: ನೀ ನಡೆದರೆ ಸೊಗಸು, ನೀ ನಿಂತರೆ ಸೊಗಸು, ನಕ್ಕರೆ ಸೊಗಸು, ಕೋಪದಿ ಸಿಡಿದರು ಸೊಗಸು. ಹಿಂಗೆ ಮಾಡಿದೆನಪ್ಪ ನೀನು.
2: ಇಷ್ಟೆಲ್ಲ ನಮಗ್ ಹಾಡ್ಲಿಕ್ ಬರಲ್ಲ, ಆದ್ರೆ ಇದು ರಾಗದ ಜ್ಞಾನ ಅದ ನನಗ. ಇದು ರಾಗ ಬಿಹಾಗ್ ಇದು
1: ಬರೋಬರ ಹೇಳದಲ್ಲ, ಈಗ ಅದೇ ಕೇಳ್ಬೇಕಂತ ಮಾಡಿದ್ದೆ.
0: ರಾಗ ಅಂದ್ರೆ ನೀ ಏನೇ ಕೇಳಿ, ಇಲ್ಲ ತಂಗ ಮಾತು ಬಿಟ್ಕೊಡುದಿಲ್ಲ,
1: ಬಿಟ್ಕೊಡಲ್ಲ ನೋಡ. ನಕ್ಕರೆ ಸೊಗಸು, ಕೋಪದಿ ಸಿಡಿದರು ಸೊಗಸು. ನಾ ಏನ್ ಕೇಳ್ದೆ, ನಿನ್ ಹೆಣತಿಗೂ ಹಿಂಗೆ ಮಾಡ್ತೇನಂತ ಏನಾರ ಅನ್ಬೇಕಾ, ನೀನ್ ಸಿಟ್ಟೊಳಗು ಚಂದ ಕಾಣ್ತೀನಿ ನೋಡಂತ ನಿನ್ ಹೆಣತಿಗೆ ಕೇಳಿ ಕಾಡಿಸ್ತಿರ್ಬೇಕಲ್ಲ.
2: ಏನು ಕಾಡಿಸೋದಲ್ಲ,
0: ಏ ಸುಮ್ಮ ಹೇಳ್ತಾನ ಎಲ್ಲ ಕಾಡ್ತಾನ.
1: ಈಗಿಲ್ಲ ಹಾಡ್ಬೇಕಾದಾಗ ಮುಖದ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು, ಒಂದ ನಡೆದಿತ್ತು ಒಳಗ.
2: ತಬಲಾ ಬಾರ್ಸ ಮುಂದೆ ಮುಖ ಹಿಂಗ್ ಮಾಡ್ತಾಳೆ.
1: ಹೌದಾ,
0: ಮುಂದಿರ್ಬೇಕಾಗಿತ್ತು, ಏನಿಗೆ ಗೊತ್ತಾಗ್ತಿತ್ತು.

0: ಇನ್ನೊಂದು ಅದ ನೋಡಿ ಬಿಹಾಗೊಳಗ ಅದೊಂದ್ ಚೂರ್ ಅನ್ಬಿಡ್ತೀಯ ಕೇಳ್ಬೇಕು ನಾನು
1: ಹೆಂಗದಪ್ಪ ಹಾಡ ಇದು ಬಾರಿ ಚಂದದಲ್ಲ.
2: ಇನ್ನೊಂದು ಹಾಡ ಆಡ್ತಿದ್ದಲ್ಲ ಶ್ರುತಿ, ಆ ಸನ್ನಾದಿ ಅಪ್ಪಣ್ಣ ಚಿತ್ರೊಳಗಿಂದು.
1: ಹೌದಲ್ಲ, ಅದು ರಾಜಣ್ಣವ್ರದೆ. ಎಲ್ಲ ನೋಡಿ ಎಂತೆಂತ ಮಸ್ತ್ ಮಸ್ತ್ ರಾಗ ತಗೊಂಡ್ ಮಾಡ್ಯಾರ ಗೊತ್ತೇನ ಹಾಡವು
2: ನೋಡಿ,
1: ಮೈ ಜುಮ್ ಅಂತ ನೋಡುವ
2: ನೋಡ್ಕರೇನೆ. ನೋಡ ಈಗ ನಾವ್ ಹಾಡಾ ಕೂತೀವಿ ಅಂದ್ರೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ, ಅದ್ರೊಳಗಿನ ಒಂದೆರಡು ಲೈನ್ ಹಾಡ ಬಿಡು ನೀನು.
1: ಏನ್ ಮಸ್ತ್ ಅದವ ಅದು ಕೂಡ ಹಾಡ, ಅದು ಸಹಿತ ಭಯಂಕರ ಮಸ್ತ್ ಅದ ನೋಡ ಹಾಡ ಸನಾದಿ ಅಪ್ಪಣ್ಣೊಳಗೆಂದು. ಯಾವುದು ನಮ್ಮ ರಾಜಣ್ಣವ್ರದೇ ಅದನ್ನ.

0: ನಿದ್ದೆ ಹೇಳಾಕತ್ತಿದ್ದೆ ನೋಡ್
1: ನಾನು.
0: ಏನ್ ಚಂದ ಐತತಿ ನಿನ್ನ ಹಾಡ ಕೇಳ್ಕೊತಿದ್ರ ಹಂಗ ಕೇಳಬೇಕು.
1: ಇದು
0: ಜೋಗಳ ಆಡ್ದಂಗ ನಿದ್ದಿನೇ ಬಂದ್ಬಿಡ್ತೈತಿ. ಟೈಮ್ ಅಂತೂ ಆಯ್ತಾ, ಎರಡಾಯ್ತು ಈಗ. ಯಾವಾಗ ಒಂದು ಹತ್ತಕ್ಕೆ ಬಂದೇವು ನೋಡಿ ನಾನು ರಾಘು. ರಾಘು ಎಷ್ಟೊತ್ತಿಗೆ ಬಂದಾನೋ ಏನು, ನಾ ಮಾತ್ರ ಹತ್ತಕ್ಕೆ ಬಂದಿನವ ಅಡುಗೆ.
1: ಅಲ್ಲ, ನಾವು ಎಷ್ಟು ಒಂದು 20 ವರ್ಷದ ಹಿಂದೆ ಕಲ್ತಿದ್ದು ರಾಗಗಳೆಲ್ಲ ನೆನಪಿಟ್ಟ ನೋಡ ರಾಘು.
0: ರಾಘು ನೋಡ, ಅವ ಈಗ ತಬಲಾ ಬರ್ಸ್ಕೊತ ಅದನ್ನೆಲ್ಲ ಪ್ರಾಕ್ಟೀಸು ಇರ್ತದ. ನಿನಗೂ ಅಷ್ಟೇ, ನೀನು ಅಲ್ಲೆಲ್ಲೆಲ್ಲ ಹಾಡ ಹಾಡಕ್ಕೆ ಹೋಗ್ತೀನಿ.
1: ಅದಕ್ಕೆ ಅವನಿಗೆ ಕೇಳೋಣ ಅಂದ್ರೆ ಬರೋಬ್ಬರಿ ಹೇಳ್ದ, ಇದು ರಾಗ ಬಿಹಾಗ್ ಅಂತ ಹೇಳಿ. ಇದು ಏನಂತಂದ್ರೆ ಇದ್ರದ್ದು ವಾದಿಸ್ವರ ಏನಂತಂದ್ರೆ ಇದನ್ನು ಗಾಂಧಾರೆ ಅಲ್ಲ ಅಲ್ವೇನಪ್ಪ ರಾಗ. ರಾಘು ಹೌದಲ್ಲ. ಆಮೇಲೆ ಸಂವಾದಿ ಸ್ವರ ಏನಂತಂದ್ರೆ ನಿಷಾದ್ ಬರ್ತದೆ, ನಿಷಾದ್ ಬರ್ತದೆ. ಎಂತ ಚಂದದಪ್ಪ ಇದು.
2: ಆಯ್ತವ ಬರ್ತೀವಿ, 3 ಗಂಟೆಗೆ ಬೆಂಗಳೂರಿಗೆ ಹೊಂಟಿವಿ. ನಾನು ಹೆಂಡ್ತಿ
1: ತಡಿಯೋ, ಒಂಚೂರು ಹಾಡ್ಲಿಕ್ಕತ್ತಿದ್ವಿ,
2: ಹೋಗ್ಬೇಕು, ಟೈಮ್ ಆಗ್ತದೆ, ಇನ್ನು ಮನೆಗೆ ಹೋಗಿ ಊಟ ಮಾಡ್ಬೇಕು.
0: ಬ್ಯಾಳಿ
2: ಮತ್ತೆ ಬಂದಾಗ ಭೇಟಿ ಆಗ್ತೀನಿ.
1: ಹಂಗೆ ಮಾಡೋಣ ಹಂಗಂದ್ರ. ಮತ್ತೆ ಊಟ ಕರಿತೀನಿ ಅಂತಂದ
0: ಮತ್ತೆ ಈಗ ಹೆಂಗ, ನಾಗ ಬ್ಯಾಳಿ ಇಟ್ಟು ಬಂದಿನಿ, ಒಗ್ಗರಣೆ ಹೊಡೆದು 2 ಬಿಸಿ ರೊಟ್ಟಿ ಮಾಡ್ತೀನಿ, ಬರ್ತಿರೋ ಹೆಂಗ ಹಂಗ ಉಂಡ್ಕೇಶಿಂದ ಬೆಂಗಳೂರು
1: ಕರೆದು ಬಿಡು ಈ ಕಡೆ
0: ನಡ್ರಿ ನಡ್ರಿ.
1: ಈ ಕಡೆ ಕರೆದು ಬಿಡು, ಎಲ್ಲಾರು ಕೂಡಿ ಊಟ ಮಾಡ್ಕೊಂಡು ಹೋಗೋಣ ಒಂದು 10-15 ನಿಮಿಷ ಅಷ್ಟೇ.
2: ಆಯ್ತು, ನಾ ಕರ್ಕೊಂಡು ಬರ್ತೀನಿ, ನೀವು ಅವ್ರ ಮನೆಗೆ
0: ಮುಂದೆ ನೀನಿ
2: ನಡೀತೀರಿ.
1: ಹ್ಞೂ ಆಯ್ತು, ಹಂಗೆ ಮಾಡ್ತೀವಿ. ಹಾಂ ಸೇರೋಣ, ಮತ್ತೆ ಬರ್ರಿ ಯಾವಾಗ ಬಂದಾಗ.
2: ಏ ಬರ್ತೀವಿ.
0: ಹಾಂ ಇಬ್ರು ಬರ್ರಿ ರಾಘುರ, ಹಂಗ ಮರಿಬೇಡ ಪಾಯಪ್ಪ, ಬರುತ್ತ ಬಾ ಮನೆ ಕಡೆ ಆ ಕಡೆ ಕಡೆ ಯಾವಾಗ ಅವಾಗ
2: 100% ಬಂದು ಹೋಗ್ತೀನಿ.
0: ಹಾಂ ಹಾಂ ನಡಿ ಶ್ರುತಿ, ಅವನ್ನೆಲ್ಲ ಸಾಮಾನ ಎಲ್ಲ ಸಜ್ಜು ಮಾಡ್ಕೊಂಡು ಬರುತ್ತಾನ ನಡಿ, ಕೈಕೈನ ಮಾಡಾಕತ್ತ ಅಡಿಗೆ ಮಾಡೋ ನಡಿ,
1: ಪಟ ಪಟ ಮಾಡಿ ನಡೆದು ಬಿಡೋಣ ನೋಡ್ರಿ.
3: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀದೇವಿ ಭಂಡಾರ್ಕರ್, ರಾಘವೇಂದ್ರ ಜೋಶಿ ಹಾಗೂ ಭಾರತಿ ಸುಣಗಾರ.
4: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.
3: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಅರೇಂಜ್ಮೆಂಟ್ ಆಯ್ತು.
1: ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು.
2: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು.
0: ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
5: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
6: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
5: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
7: ಒಂದು 101.8 ಮೆಗಾ ಹರ್ಟ್ಸ್ ಕಂಪನಾಂಕಗಳ ಮೇಲೆ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಸಮಯ 9:10. ಮಿಶ್ರಗೀತೆಗಳ ಕಾರ್ಯಕ್ರಮ.

0: ಲೇಲೆ
1: ಏನ್ರಿ?
2: ಒಂದ್ ಮಾತು
1: ಹೇಳಿ.
2: ಹೇಳಿದ್ರೆ ಕೇಳ್ತೀಯ?
1: ನಿನ್ ಮಾತು ಯಾವತ್ ಕೇಳಿಲ್ಲ.
2: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
1: ಇಟ್ಟೆ.
2: ಬಾಯಲ್ಲಿ ಬಾರೆ ಅಂದ್ರೆ ಕೂತ್ಕೋಯ್ ಮಂಚಿದ ಮೇಲೆ.
1: ಏನ್ರಿ ಇದು ಇಷ್ಟತ್ನಲ್ಲಿ?
2: ಅಯ್ಯೋ ಅದಕ್ಕಲ್ವೇ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ.
1: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನಾ?

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ ಬೆಳಗಿನ 9:30. ಚಿತ್ರಗೀತೆಗಳು

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ನ ಆಫೀಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
3: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ.

0: ಆಕಳ ಹಾಲು ಕೊಟ್ರ ಒಲ್ಲಂತ ಹಠ ಮಾಡ್ಲಿಕ್ಕದ?
1: ಎಂತ ತಪ್ಪು ಮಾಡ್ಲಿಕ್ಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆತ್ಮರೇ 101.8 ಮೆಗಾ ಹರ್ಟ್ಸ್ ಕಂಪನಗಳ ಮೇಲೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಕೇಳಿಬರುತ್ತಿರುವ ಗೀತೆ ಆಲೆಮನೆ ಚಿತ್ರದಿಂದ ಎದುಕೊಳ್ಳಲಾಗಿದೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
2: ತೋರ್ಸು.
1: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?

0: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
1: ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರಗೊಂಡಿತು. ಸಮಯ ಬೆಳಗಿನ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ.

0: ಶ್ರೋತೃಗಳೇ, ಇವತ್ತು ವಿಶ್ವ ರಕ್ತದಾನಿಗಳ ದಿನ. ಹಾಗಾಗಿ ರಕ್ತದಾನದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ, ರಕ್ತದಾನದ ಮಹತ್ವ, ಹಾಗೆಯೇ ರಕ್ತದಾನದ ಅಗತ್ಯತೆ ಬಗ್ಗೆ ಮಾತನಾಡ್ತಾ ಇದ್ವಿ. ಈಗ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಮತ್ತೆ 10:05 ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ AIR ಆಪ್ ಪರ್ ಮಿಲ್ತೆ
4: ಹೈನ್.
5: ಆಕಾಶವಾಣಿ ಅನೇಕ ತಮಿಳು ನಿಘಳಿಗಳು ನ್ಯೂಸ್ ಆನ್ AIR ಆಪ್ ಕಿಡೈಕ್ಕು.

0: ಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ

ಪ್ರಕಟಣೆಗಳ ನಂತರ ಮತ್ತೆ ಗಾನಗಂಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಶ್ರೋತೃಗಳೇ, ಮಾನವ ಜೀವನವು ಅಮೂಲ್ಯವಾದದ್ದು. ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸೋದಕ್ಕಿಂತ ದೊಡ್ಡ ಮಾನವೀಯ ಸೇವೆ ಮತ್ತೊಂದಿಲ್ಲ. ಅಂತಹ ಸೇವೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ರಕ್ತದಾನ. ರಕ್ತವು ಮಾನವ ದೇಹದ ಜೀವನಾಡಿಯಾಗಿದ್ದು ಅದನ್ನು ಕೃತಕವಾಗಿ ತಯಾರಿಸಲು ಸಾಧ್ಯ ಇಲ್ಲ. ಅಗತ್ಯವಿರುವ ರೋಗಿಗಳಿಗೆ ಆರೋಗ್ಯವಂತ ವ್ಯಕ್ತಿಗಳೇ ರಕ್ತ

ದಾನ ಮಾಡಬೇಕಾಗತ್ತೆ. ರಕ್ತದಾನದ ಮಹತ್ವವನ್ನು ಜನರಿಗೆ ತಿಳಿಸುವ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನು ಗೌರವಿಸುವಂಥ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ತಿಂಗಳ 14ನೇ ತಾರೀಖಿನಂದು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗುತ್ತೆ. ರಕ್ತದಾನದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ, ರಕ್ತದಾನದ ಮಹತ್ವ, ಹಾಗೆಯೇ ರಕ್ತದಾನದ ಅಗತ್ಯತೆ ಬಗ್ಗೆ ಈಗಾಗಲೇ ತಿಳ್ಕೊತಾ ಇದ್ವಿ. ಬನ್ನಿ, ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಿನ ಗೀತೆ ಕೇಳೋಣ. ಚಿತ್ರ ಹಾಗೂ ಸೋನು ನಿಗಮ ಅವರ ಧ್ವನಿಯಲ್ಲಿರುವ ಭಾವ ಭಾಮಯದ ಚಿತ್ರದ ಗೀತೆಯನ್ನು ಕೇಳಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಶ್ರೋತೃಗಳೇ, ಇನ್ನು ರಕ್ತದಾನವನ್ನು ಯಾರ್ಯಾರೆಲ್ಲ ಮಾಡ್ಬೋದು ಅನ್ನೋದನ್ನು ನೋಡೋದಾದರೆ 18-65 ವರ್ಷದೊಳಗಿನವರು ರಕ್ತದಾನವನ್ನು ಮಾಡ್ಬೋದು. ಕನಿಷ್ಠ 45-50 kg ತೂಕ ಹೊಂದಿರುವವರು, ಹಾಗೆಯೇ ಉತ್ತಮ ಆರೋಗ್ಯ ಹೊಂದಿರುವವರು ರಕ್ತದಾನವನ್ನು ಮಾಡ್ಬೋದಾಗಿದೆ. ಸೋಂಕು ರೋಗಗಳಿಂದ ಮುಕ್ತರಾಗಿರುವವರು, ಹಾಗೆಯೇ ವೈದ್ಯಕೀಯ ಪರೀಕ್ಷೆಯಲ್ಲಿ ಅರ್ಹರೆಂದು ಕಂಡುಬಂದವರು ಎಲ್ಲರೂ ಸಹ ರಕ್ತದಾನವನ್ನು ಮಾಡಬಹುದಾಗಿದೆ. ರಕ್ತದಾನಕ್ಕೂ ಮೊದಲು ರಕ್ತದೊತ್ತಡ, ಹಿಮೋಗ್ಲೋಬಿನ್ ಮಟ್ಟ ಮತ್ತು ಆರೋಗ್ಯ ಸ್ಥಿತಿಯನ್ನು ಪರೀಕ್ಷಿಸಲಾಗುತ್ತೆ. ಬನ್ನಿ, ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಒರಟ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಅವರುಗಳ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ಜಿ ಆರ್ ಶಂಕರ್ ಅವರಿಂದ.

ಶ್ರೋತೃಗಳೇ, ಹಲವಾರು ಜನರು ರಕ್ತದಾನದಿಂದ ದೇಹ ದುರ್ಬಲವಾಗುತ್ತೆ ಅಥವಾ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಅಂತ ಭಾವಿಸಿದ್ದಾರೆ. ಆದರೆ ಇದು ತಪ್ಪು ಕಲ್ಪನೆ. ಆರೋಗ್ಯವಂತ ವ್ಯಕ್ತಿಯೊಬ್ಬರು ಸುರಕ್ಷಿತವಾಗಿ ರಕ್ತದಾನವನ್ನು ಮಾಡಬಹುದು. ದಾನ ಮಾಡಿದ ರಕ್ತದ ದ್ರವ ಭಾಗ ಕೆಲವೇ ಗಂಟೆಗಳಲ್ಲಿ ಮರುಪೂರಣ ಆಗುತ್ತೆ. ಹಾಗೆಯೇ ರಕ್ತ ಕಣಗಳು ಕೆಲವು ವಾರಗಳಲ್ಲಿ ಪುನಃ ಉತ್ಪತ್ತಿಯಾಗುತ್ತೆ. ರಕ್ತದಾನದಿಂದ ಯಾವುದೇ ಶಾಶ್ವತ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಬದಲಾಗಿ ಇದು ಸಮಾಜ ಸೇವೆಯ ಒಂದು ಮಹತ್ತರ ಕಾರ್ಯವಾಗಿದೆ. ಇನ್ನು ವಿಶ್ವ ರಕ್ತದಾನಿಗಳ ದಿನದ ಉದ್ದೇಶ ನೋಡೋದಾದರೆ, ಸ್ವಯಂ ಪ್ರೇರಿತ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸೋದು, ನಿಯಮಿತ ರಕ್ತದಾನಿಗಳನ್ನು ಗೌರವಿಸೋದು, ಸುರಕ್ಷಿತ ರಕ್ತದ ಲಭ್ಯತೆಯನ್ನು ಹೆಚ್ಚಿಸೋದು, ಯುವಜನರನ್ನು ರಕ್ತದಾನಕ್ಕೆ ಪ್ರೇರೇಪಿಸೋದು, ಹಾಗೆಯೇ ರಕ್ತದಾನದ ಕುರಿತು ಇರುವ ಮೂಢನಂಬಿಕೆಗಳನ್ನು ನಿವಾರಿಸೋದು, ಆರೋಗ್ಯ ವ್ಯವಸ್ಥೆಗೆ ಅಗತ್ಯವಿರುವಂಥ ರಕ್ತ ಸಂಗ್ರಹವನ್ನು ಹೆಚ್ಚಿಸೋದು, ಇವೆಲ್ಲವೂ ವಿಶ್ವ ರಕ್ತದಾನಿಗಳ ದಿನದ ಉದ್ದೇಶಗಳು. ಗಾನಗಂಗೆ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳೋಣ. ಕೋಟಿಗೊಬ್ಬ 2 ಚಿತ್ರದಿಂದ ಶ್ರೇಯಾ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರುಗಳ ಧ್ವನಿಯಲ್ಲಿ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಡಿ ಇಮಾನ್.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ, ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
3: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿದ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ

ವಿಶ್ವ ರಕ್ತದಾನಿಗಳ ದಿನ ಕೇವಲ ಒಂದು ದಿನದ ಆಚರಣೆಯಲ್ಲ, ಜೀವ ಉಳಿಸುವ ಮಹತ್ವದ ಸಂದೇಶವನ್ನು ಸಾರುವ ದಿನವಾಗಿದೆ. ರಕ್ತದಾನ ಮಾಡುವ ಪ್ರತಿಯೊಬ್ಬರೂ ಸಮಾಜದ ನಿಜವಾದ ಹೀರೋಗಳಾಗಿದ್ದಾರೆ. ಅವರ ನಿಸ್ವಾರ್ಥ ಸೇವೆಯಿಂದ ಅನೇಕ ಜೀವಗಳು ಉಳಿತಾ ಇವೆ. ಆದ್ದರಿಂದ ನಾವು ಎಲ್ಲರೂ ರಕ್ತದಾನದ ಮಹತ್ವವನ್ನು ಅರಿತು ಆರೋಗ್ಯವಂತರಾಗಿದ್ದರೆ ನಿಯಮಿತವಾಗಿ ರಕ್ತದಾನ ಮಾಡುವ ಸಂಕಲ್ಪ ಮಾಡಬೇಕು. ರಕ್ತದಾನ ಮಹಾದಾನ, ಜೀವ ಉಳಿಸುವ ಶ್ರೇಷ್ಠ ದಾನ ಎಂಬ ಸಂದೇಶವನ್ನು ಎಲ್ಲೆಡೆ ಹರಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಮುನ್ನ ಕೊನೆಯ ಗೀತೆಯಾಗಿ ಕೇಳಿ, ಕಲ್ಲರಳಿ ಹೂವಾಗಿ ಚಿತ್ರದಿಂದ ಆದ ಈ ಒಂದು ಗೀತೆಯನ್ನು ಹೇಮಂತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಸುನೆರೆಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸುನೆರೆಪಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಕೇಳಿ ಹಮ್ ಕಿಸಿ ಸೆ ಕಮ್ ನಹಿ ಚಿತ್ರದಿಂದ ಆಯ್ದ ಒಂದು ಗೀತೆಯನ್ನು ಕಿಶೋರ್ ಕುಮಾರ್ ಹಾಗೂ ಸುಷ್ಮಾ ಶ್ರೇಷ್ಠ ಅವರ ಧ್ವನಿಯಲ್ಲಿ, ಮಜ್ರೂಹ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

ಸುನೀರಪ್ಪನ ಮುಂದಿನ ಗೀತೆ ಪ್ಯಾಸ ಚಿತ್ರದಿಂದ ಮೊಹಮ್ಮದ್ ರಫಿ ಹಾಗೂ ಗೀತಾ ದತ್ತ ಅವರುಗಳ ಧ್ವನಿಯಲ್ಲಿ, ಭರತ್ ವ್ಯಾಸ್ ಅವರ ಸಾಹಿತ್ಯಕ್ಕೆ ಸಂಗೀತ ಹೇಮಂತ್ ಕುಮಾರ್ ಅವರಿಂದ.

ಸುನಿರಪ್ಪಲ್ ಕಾರ್ಯಕ್ರಮದ ಮುಂದಿನ ಗೀತೆಯ ಕೇಳಿ. ಗೋಲ್ಮಾಲ್ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಗುಲ್ಜಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಡಿ ಬರ್ಮನ್ ಅವರಿಂದ.

ಮನ್ನಾಡೆ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕೇಳಿ ಶ್ರೀ 420 ಚಿತ್ರದ ಈ ಗೀತೆ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಸಂಗೀತ ಶಂಕರ್ ಜಯಕಿಶನ್ ಅವರಿಂದ.

ಸುನೀರಪ್ಪನ ಮುಂದಿನ ಗೀತೆ ಕೇಳಿ. ಆರಾಧನಾ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಸಂಗೀತ ಎಸ್ ಡಿ ಬರ್ಮನ್ ಅವರಿಂದ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.

0: एक साथ आना है। मैं सभी को कृषक बनने को नहीं कहता हूँ, लेकिन कृषक बनने के साथ इस पूरे वैल्यू चेन में आप स्टेक होल्डर बनिए और एक दूसरे को हेल्प करिए और सहयोग करिए और ये इंडस्ट्री फलेगा फूलेगा
1: जी। और ज्यादा से ज्यादा युवा अगर जुड़ेंगे नई तकनीक के साथ तो इसमें भी आधुनिकता आएगी।
0: बिल्कुल
1: जी, बहुत ही अच्छी बातें आपने हमें बताई हैं और हमने इस इंडस्ट्री को भी अच्छे से जाना आज आपके माध्यम से। डॉक्टर संजय कुमार सिंह, उप महानिदेशक उद्यान विज्ञान भारतीय कृषि अनुसंधान परिषद से आज आप हमारे साथ इस कार्यक्रम में रहे। डॉक्टर जयप्रकाश, प्रधान वैज्ञानिक फल विज्ञान भारतीय कृषि अनुसंधान संस्थान पूसा नई दिल्ली से आप आए। और श्री अवनीश कुमार त्यागी, नर्सरी आप चलाते हैं और आम के किसान हैं गाजियाबाद से आप हमारे बीच आए। आप सभी का बहुत बहुत धन्यवाद इस कार्यक्रम में आने के लिए, अपना समय हमें देने के लिए।
2: धन्यवाद,
0: बहुत धन्यवाद।
1: तो अपने किसान भाइयों को तो हम इतना ही कहेंगे कि आप नई नई तकनीक अपनाइए, जो सुविधाएं सरकार विभिन्न संस्थानों के माध्यम से, विभिन्न परिषदों के माध्यम से आपको देना चाहती है, उन सुविधाओं का लाभ उठाइए, अपने आप को अपडेटेड रखिए। साथ ही जो युवा पीढ़ी है उसका भी साथ लीजिए तो आपको आम के आम गुठलियों के दाम मिलते रहेंगे और दांत खट्टे नहीं होंगे इतनी मेहनत करने के बाद। तो हम यही कामना करते हैं कि जो फलों का राजा आम है वो दुनिया में भी भारत का नाम चमकाता रहे। इसी कामना के साथ मैं नीलम मलकानिया पोस्ट बॉक्स नंबर 111 से आप सभी से अनुमति लेती हूँ। कार्यक्रम संयोजन था शिव नंदन लाल का और कार्यक्रम प्रस्तुतकर्ता थे प्रमोद कुमार वत्स और शाहनवाज खान। नमस्कार।
3: अभी आप सुन रहे थे कार्यक्रम पोस्ट बॉक्स नंबर 111। ಇದುವರೆಗೆ ಪೋಸ್ಟ್ ಬಾಕ್ಸ್ ನಂಬರ್ 111 ಕೇಳಿದಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರ
4: ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ।
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ। ಯೋಗ್ಯತೆ, ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಪ್ರೋತ್ಸಾಹಿಸುವ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡು ಭಾರತ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ಅನ್ವಯಿಕ ಅಧ್ಯಯನದತ್ತ ಒತ್ತು ನೀಡುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ। ಬೆಂಗಳೂರಿನಲ್ಲಿ ಆಯೋಜಿತ 6ನೇ ಸಿಎಸ್ಐಆರ್ ರೈಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ। ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ। ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10% ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು। ಬೆಂಗಳೂರು ವಿಎಂ ಘಾಟಕೆ ಸಮಾವೇಶ ಕೇಂದ್ರದಲ್ಲಿ ಆಯೋಜಿತ ಸಿಎಸ್ಐಆರ್ ರೈಸ್ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಈ ಮಧ್ಯಾಹ್ನ 3:45 ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ತೇಜಸ್ವಿ ಸೂರ್ಯ ಪಾಲ್ಗೊಂಡು ಮಾತನಾಡಲಿದ್ದಾರೆ। ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಆಯ್ದ ಕೆಲ ವ್ಯಾಪಾರ ಮತ್ತು ಕೈಗಾರಿಕಾ ಪ್ರತಿನಿಧಿಗಳೊಂದಿಗೆ ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ ನಡೆಸಿದರು। ಪ್ರಸ್ತುತ ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಸಂಘರ್ಷದ ಹಿನ್ನೆಲೆ ಕೇಂದ್ರ ಸರ್ಕಾರ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಯೋಜನೆಯಡಿ ಯಾವುದೇ ಅಡಮಾನ ಇಲ್ಲದೆ ಸಾಲದ ನೆರವು ಯೋಜನೆ ಘೋಷಿಸಿದ್ದರೂ ರಾಜ್ಯದಲ್ಲಿ ಅನೇಕ ಬ್ಯಾಂಕ್ಗಳು ಆಸ್ತಿ ಭೋಜ ನಿಗದಿಪಡಿಸುತ್ತಿರುವುದು ಉದ್ಯಮಿಗಳಿಗೆ ಹೊರೆಯಾಗುತ್ತಿರುವುದನ್ನು ಕೈಗಾರಿಕಾ ಪ್ರತಿನಿಧಿಗಳು ಸಚಿವರ ಗಮನಕ್ಕೆ ತಂದರು। ಸಚಿವರು ಪ್ರತಿಕ್ರಿಯಿಸಿ ಹೆಚ್ಚಿನ ಮಾಹಿತಿ ಪಡೆದು ಕೂಡಲೇ ಸ್ಪಷ್ಟ ಸೂಚನೆ ನೀಡಲಾಗುವುದು ಎಂಬ ಭರವಸೆ ನೀಡಿದರು। ಮಾನವೀಯತೆಯ ಒಂದು ಹನಿ, ರಕ್ತ ನೀಡಿ ಜೀವಗಳನ್ನು ಉಳಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ। ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ನವನಗರದ ಪದ್ಮಶ್ರೀ ಡಾಕ್ಟರ್ ಆರ್ಬಿ ಪಾಟೀಲ್ ಸ್ಮಾರಕ ಕರ್ನಾಟಕ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರಕ್ತ ಭಂಡಾರದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ।
6: ವಿಶ್ವ ರಕ್ತದಾನಿಯ ದಿನವನ್ನು ನಾವು ಒಬ್ಬ ಮಹಾ ವಿಜ್ಞಾನಿ ಕಾರ್ಲ್ ಆನ್ಸ್ಟೀನ್ ಅವರ ಹುಟ್ಟು ಹಬ್ಬದ ಅಂಗವಾಗಿ ಇಡೀ ವಿಶ್ವದಲ್ಲಿ ಆಚರಿಸುತ್ತಿದ್ದೇವೆ। ಈ ವರ್ಷದ ಧ್ಯೇಯ ಏನೆಂದರೆ ಮಾನವೀಯತೆಗಾಗಿ ಒಂದು ಹನಿ ರಕ್ತವನ್ನು ನೀಡಿ ಹಾಗೂ ಜೀವವನ್ನು ಉಳಿಸಿ। ಈ ದಿನದಂದು ಎಲ್ಲ ರಕ್ತದಾನಿಗಳು

0: ಗಳಿಗೆ ಧನ್ಯವಾದವನ್ನು ಸಲ್ಲಿಸಲು ಹಾಗೂ ರೋಗಿಗಳಿಗೆ ಸುರಕ್ಷಿತ ರಕ್ತದ ಮಹತ್ವದ ಬಗ್ಗೆ ತಿಳಿಸಲು ಮೀಸಲಾಗಿಡುತ್ತೇವೆ. ಎಲ್ಲಾ ಆರೋಗ್ಯವಂತ ಯುವಕರು ಯುವತಿಯರು ಪ್ರತಿ 3 ತಿಂಗಳಿಗೊಂದು ಸಲ ಹತ್ತಿರದ ರಕ್ತ ಭಂಡಾರಕ್ಕೆ ಹೋಗಿ ರಕ್ತದಾನ ಮಾಡಲು ಕೇಳಿಕೊಳ್ಳುತ್ತೇನೆ. ಭಾರತದಲ್ಲಿ ರಕ್ತದ ಅವಶ್ಯಕತೆಯು ದಿನವೂ ಇರುತ್ತದೆ. ಥಲಾಸೀಮಿಯಾ ಹಿಮೋಫಿಲಿಯಾ ಮಕ್ಕಳಿಗಾಗಿ, ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಗರ್ಭಿಣಿ ತಾಯಂದಿರಿಗಾಗಿ ರಕ್ತದ ಅವಶ್ಯಕತೆ ಬೇಕಾಗುತ್ತದೆ.
1: ಕೇಂದ್ರ ಆಯುಷ್ ಸಚಿವಾಲಯದ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ಗೆ ಇಂದು ಚಾಲನೆ ನೀಡಲಾಯಿತು. ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ನೇತೃತ್ವದಲ್ಲಿ ಜರುಗುತ್ತಿರುವ ಜಾಗತಿಕ ಆನ್ಲೈನ್ ಯೋಗಥಾನ್ನಲ್ಲಿ ಪಾಲ್ಗೊಂಡ ಆಯುಷ್ ಕಾರ್ಯದರ್ಶಿ ವೈದ್ಯ ರಾಜೇಶ್ ಕೊಟೇಚಾ 21 ಕೋಲ್ಕತ್ತಾದಲ್ಲಿ ನಡೆಯಲಿರುವ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸುತ್ತಿರುವ ಬೆಳಗಾವಿ ಶೇಗಣಮಟ್ಟಿ ಹುನಗುಂದ ರಾಯಚೂರು ಚತುಷ್ಪಥ ರಸ್ತೆ ಕಾಮಗಾರಿಯನ್ನು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರದಿಂದ 59.5 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಸಿಆರ್ಐಎಫ್ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ ರಾಜ್ಯದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸತತ ಮಳೆಯಿಂದ ಕೃಷ್ಣಾ ನದಿ ಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ನದಿ ಮೈದುಂಬಿ ಹರಿಯುತ್ತಿದ್ದು ಕೃಷ್ಣಾ ತೀರದ ಜನರಲ್ಲಿ ಸಂತಸ ತಂದಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಜಲಾಶಯಗಳು ಮೈದುಂಬಿದ್ದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ನೀರು ಸಂಗ್ರಹವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಿರಿಜಾ ಸಿದ್ಧಿ, ಕಲೆ ಮತ್ತು ಸಂಸ್ಕೃತಿಯನ್ನ ಒಂದೇ ಹೃದಯದಲ್ಲಿ ಹೊತ್ತು ಸಾಕ್ತಾ ಇರೋ ಪ್ರತಿಭೆ, ರಂಗಭೂಮಿಯ ಶಕ್ತಿಶಾಲಿ ಅಭಿನಯ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅನುಭವ, ಜನಪದ ಹಾಗೂ ಸಿದ್ಧಿ ಪರಂಪರೆಯ ಜೀವಂತ ಸ್ಪಂದನೆ, ಇವೆಲ್ಲವೂ ಗಿರಿಜಾ ಸಿದ್ಧಿಯವರ ಕಲೆಯ ಗುರುತುಗಳು. 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ನಾಟಕ, ಸಂಗೀತ, ಚಲನಚಿತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಕಲಾವಿದೆ ಇವರು. ಇವರು ಕಲಾವಿದೆ ಅಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿಯ ಸಂರಕ್ಷಕಿ ಕೂಡ, ಸಮಾಜಮುಖಿ ಚಿಂತಕಿ ಕೂಡ ಹೌದು. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಗಿರಿಜಾ ಸಿದ್ಧಿಯವರ ಪ್ರೇರಣೆಯ ಕಥೆಯನ್ನ ಕೇಳೋಣ. ಗಿರಿಜಾ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ಕಾರ. ನಮಸ್ಕಾರ.
3: ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ನಿಮ್ಮ ಓದು, ನೀವು ಹೇಗೆ ಈ ಮೇನ್ ಸ್ಟ್ರೀಮ್ ರಂಗಭೂಮಿ ಕಡೆ ಆಕರ್ಷಿತರಾದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ?
4: ಖಂಡಿತ ಖಂಡಿತ. ನಾನು ಕೆಲವೊಂದು 25-30 ವರ್ಷ ಆಯ್ತು ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ. ನಾನು ಬಂದಿದ್ದು ಒಂದು ದೊಡ್ಡ ಕಾಡಿನಿಂದ ಬಂದು ನಾನು ಇವಾಗ ಬೆಂಗಳೂರಲ್ಲಿ ನಿಂತಿದ್ದೀನಿ. ನನ್ನ ಬಾಲ್ಯ ತುಂಬಾ ಸಂತೋಷಕರವಾದದ್ದು, ಹಾಗೆ ತುಂಬಾ ಮೆಮೊರೀಸ್ ತುಂಬಾ. ಯಾಕಂದ್ರೆ ನಾವು ಉತ್ತರ ಕನ್ನಡ ಜಿಲ್ಲೆ ಅಂಡ್ ಮಂಚಿಕಿರಿ, ಒಂದು ಚಿಕ್ಕ ಗ್ರಾಮ ಅನಲೇಸರ ಅಂತ, ಅಲ್ಲಿ ಹುಟ್ಟಿದ್ದೆ ನಾನು. ಹಾಗಾಗಿ ನಾವು ಕಾಡಿನ ಜೊತೆ, ನಮ್ಮ ಪಕ್ಷಿಗಳ ಜೊತೆ, ಹಾಗಾಗಿ ನಮ್ಮ ಬಾಲ್ಯ ತುಂಬಾ ಸುಂದರವಾದದ್ದು. ನನ್ನ ಕುಟುಂಬ ಬಂದು ಒಂದು ದೊಡ್ಡ ಎಲ್ಲ ಸಿಂಗರ್ಸು, ಎಲ್ಲ ಹಾಡುಗಾರ. ನಮ್ಮ ಅಮ್ಮ, ನಮ್ಮ ಅಪ್ಪ, ನಮ್ಮ ಚಿಕ್ಕಮ್ಮದ್ರೆಲ್ಲ ಹಾಡುಗಾರರು. ಅವ್ರ ಜೊತೆಗೆ ನಾನು ಬೆಳೆದಿರೋದು ಕೂಡ. ಹಾಗಾಗಿ ನಮ್ಮ ಸಿದ್ಧಿ ಜನಾಂಗದವರು ಹಾಡು, ನೃತ್ಯ ಇದಕ್ಕೆ ತುಂಬಾ ಅದ್ಭುತವಾದ ಕಲೆಗಾರರು. ಆ ಕುಟುಂಬದಿಂದ ಬಂದದ್ದು ನಾನು. ಹಾಗಾಗಿ ನಾನು ಕೂಡ ಮುಂದೆ ಸಂಗೀತ ಕಲಿಬೇಕಂತ ಒಂದು ಆಸೆ ಇತ್ತು. ಅದು ನನಗೆ ನಿಧಾನವಾಗಿ ಈ ನೀನಾಸಂನವರು ಎಂಟ್ರಿ ಕೊಟ್ಟರು. ನಿಮ್ಗೆ ಗೊತ್ತಿರೋ ಹಾಗೆ ನೀನಾಸಂ ತುಂಬಾ ಅದ್ಭುತವಾದ ಒಂದು ಆಕ್ಟಿಂಗ್ ಸ್ಕೂಲು. ಅವರಿಂದ ನಮ್ಮ ಊರಲ್ಲಿ ಬಂದ್ರು, ನಮ್ಮ ಜನರ ಜೊತೆಗೆಲ್ಲ ಸೇರ್ಕೊಂಡು ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿಂದ ನಮ್ಮ ಸಿದ್ಧಿಗಳು ನಾಟಕ ಮಾಡಿಸಿದ್ರು, ನಾನು ಅಲ್ಲಿ ಜೊತೆ ಸೇರ್ಕೊಂಡು

0: ಜೊತೆಗೆ ಹಾಡ್ತಿದ್ದೆ, ಕುಣಿತಿದ್ದೆ. ಹಾಗೆ ನಮ್ದು ಬಾಲ್ಯ ತುಂಬಾ ಸಂತೋಷವಾಗಿ ಮ್ಯೂಸಿಕ್ ಜೊತೆಗೆ, ಡಾನ್ಸ್ ಜೊತೆಗೆ, ಕಷ್ಟಗಳ ಜೊತೆಗೆ ಸುಖಗಳು, ತುಕಗಳ ಜೊತೆಗೆ ಕಷ್ಟ, ಇವು ಎರಡರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಬೆಳೆದು ಬಂದಿದ್ದು ನಮ್ಮ ಊರಿಂದ. ನಾವು
1: ಸ್ಕೂಲ್ಗೆಲ್ಲ ಅಲ್ಲೇ ಹೋಗ್ತಿದ್ರ?
0: ಇಲ್ಲ, ನಮ್ದು ಸ್ಕೂಲ್ ಅಲ್ಲಿಂದ ಒಂದು 6 ಕಿಲೋಮೀಟರ್, ನಮ್ದು ಒಂದು ಹಳ್ಳ ಎಲ್ಲ ದಾಟಿ ಸಂಕ ಎಲ್ಲ ದಾಟಿ ಅದ್ರ ನಡುವೆ ನಾವು ಕೊಪ್ಪೆ ಎಲ್ಲ ಹಾಕೊಂಡು ಹೀಗೆ ನಮ್ದು ಎಜುಕೇಶನ್ ಸ್ಟಾರ್ಟ್ ಆಗಿದ್ದು. ಯಾಕಂದ್ರೆ ನಮ್ದು ಹಾಸನಗಿ ಶಾಲೆ ಅಂತ ನಾನು ಓದಿರೋದು 7ನೇ ಕ್ಲಾಸ್ ತನಕ. ತುಂಬಾ ಒಳ್ಳೆ ಸಂಸ್ಕಾರ ಇರೋ ಶಾಲೆ ಅದು, ಎಲ್ಲದರಲ್ಲೂ ಮುಂದಿತ್ತು ಆ ಶಾಲೆ. ಅಲ್ಲಿ ನಾವು ಹಾಡು, ಸ್ಪೋರ್ಟ್ಸ್, ಆಮೇಲೆ ನಮ್ಗೆ ಟೀಚರ್ಗಳು ತುಂಬಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಹಾಡು ಅಂದ ತಕ್ಷಣ ಗಿರಿಜಾಶಿದ್ದಿ, ಎಲ್ಲ ಟೀಚರ್ಗಳು ಹಾಡು ಬಂತು ಅಂದ್ರೆ ಗಿರಿಜಾಶಿದ್ದಿನ ಕರೀರಿ ಅಂತ ಹೇಳೋರು. ಹಂಗೆ ನನಗೆ ಟೀಚರ್ಗಳು ಸಪೋರ್ಟ್ ಮಾಡ್ತಿದ್ರು. ಹಾಗಾಗಿ ಬಾಲ್ಯ ಅನ್ನೋದು ನಾವು ನಮ್ಗೆ ಇನ್ನೂ ಅದು ಮರೆಯಕ್ಕೆ ಆಗಲ್ಲ.
1: ನೀವು ಹೇಳಿದ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಿಂಗರ್ಸ್ ಇದ್ರು ಅಂತ, ನೀವು ಆ ಟೈಮಲ್ಲಿ ನಿಮ್ಮ ಯಾವ್ದಾದ್ರು ಫಂಕ್ಷನ್ ಆದ್ರೆ ಅಥವಾ ಏನಾದ್ರೂ ಸಂಭ್ರಮ ಇದ್ರೆ ಅದಕ್ಕೆ ಯಾವ್ದಾದ್ರು ಹಾಡ್ ಹಾಡ್ತಿದ್ದು ನೆನಪಿದೆ ನಿಮ್ಗೆ? ಹಾಡ್ಬೋದು?
0: ಹೌದೌದು,
1: ನಮ್ಮ ಲ್ಯಾಂಗ್ವೇಜ್ ಅಲ್ಲಿ.
0: ಹೌದು ಹೌದು, ನಮ್ಮ ಅಮ್ಮ ಮತ್ತೆ ನಮ್ದು ಅಂದ್ರೆ ನಮ್ದು ಅಮ್ಮ ಅಜ್ಜಿಂದಿರೆಲ್ಲ ಹಾಡ್ತಿದ್ರಲ್ಲ, ಅದು ಇವರಿಗೂ ಇದುವರೆಗೂ ನಾವು ಅದನ್ನೇ ಹಾಡ್ತಾ ಬಂದಿದ್ದೀವಿ. ಯಾಕಂದ್ರೆ ಅದು ನಮ್ಮ ಅಜ್ಜಿಯರ ನೆನಪುಗಳು. ಇದು ಜೋಗುಳ ಹಾಡೋದು ಚಿಕ್ಕ ಮಗುಗೆ, ನಮ್ಮ ಅಮ್ಮ ಇವಾಗ್ಲೂ ನಮ್ಮ ಮಕ್ಕಳಿಗೆ ಹಾಡ್ತಿರ್ತಾರೆ ನಮ್ಮ ಅಮ್ಮ.
1: ನಿಮ್ಗೆ ನೆನಪಿದ್ಯಾ?
0: ಖಂಡಿತ,
1: ಒಂದೆರಡು ಲೈನ್ ಹಾಡ್ಬೋದು?
0: ಹಾಡ್ಬೋದು ಹಾಡ್ಬೋದು ಹಾಡ್ಬೋದು.

0: ಇದು ಜೋಗುಳ ಧಾಡ?
1: ಹೌದು, ಇದು ಜೋಗುಳ ಧಾಡು.
0: ಆಮೇಲೆ ನೀವು ಹೇಳಿದ್ರಿ ನಿಮ್ಮ ಮೇನ್ ಸ್ಟ್ರೀಮ್ ನಾಟಕ ರಂಗಕ್ಕೆ ಬರಕ್ಕೆ ಕಾರಣ ಆದ್ರು ನೀನಾಸಮ್ ಅವರು ಅಂತ ಹೇಳಿ, ಆ ಜರ್ನಿಯನ್ನ ಸ್ವಲ್ಪ ವಿವರಿಸ್ತೀರಾ? ಹೇಗ್ ಬಂದ್ರು ಅವರು, ಅವರಿಂದ ನಿಮ್ಗೆ ಹೇಗೆ ಸಂಪರ್ಕ ಆಯ್ತು ಅಂತ ಹೇಳಿ.
1: ಇದು ನೀನಾಸಮ್ ಅನ್ನೋದು ದೊಡ್ಡ ಸಂಸ್ಥೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ. ಅಲ್ಲಿಂದ ಜಂಬೆ ಸರ್, ಚಿದಂಬರರಾವ್ ಜಂಬೆ, ಅವರು ನಮ್ಗೆ ಒಂಥರ ಕುಟುಂಬದ ನಮ್ದು ಗುರು ಅಂತಲೇ ಹೇಳ್ಬೋದು. ಯಾಕಂದ್ರೆ ನಾವು ಅವ್ರ ಕಡೆಯಿಂದ ನಾವು ಸಿದ್ಧಿಗಳು ಮಂಚಿಕೇರಿಯಲ್ಲಿ ಅಥವಾ ಯಲ್ಲಾಪುರ ತಾಲೂಕಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿ ನಾವು ಇದ್ದೀವಿ ಅಂತ ಗೊತ್ತಾಗಿದ್ದೆ ನೀನಾಸಮ್ ಕಡೆಯಿಂದ. ಯಾಕಂದ್ರೆ ಅವರು ನೀನಾಸಮ್ನವ್ರು ಇಡೀ ಟ್ರೂಪ್ನವ್ರು ಬಂದು ಅಲ್ಲಿ ನಮ್ಮ ಇಡೀ ಸಿದ್ಧಿ ಜನಾಂಗವ್ರನ್ನ ಒಂದು ಕಡೆ ಸೇರಿಸಿ ಕಾಡಲ್ಲಿ ಒಂದು ದೊಡ್ಡ ನಾಟಕ ಮಾಡಿಸಿದ್ರು, ಕಪ್ಪು ಜನ ಕೆಂಪು ನೆರಳು ಅಂತ. ಅಲ್ಲಿ ನಮ್ಮ ಸಿದ್ಧಿ ಜನರಿಗೆ ಕಾಸ್ಟ್ಯೂಮ್ಸು, ಲೈಟಿಂಗ್ಸು, ಒಂಥರ ಹೊಸ ಜಗತ್ತಿಗೆ ಅವರು ನಮ್ಮನ್ನ ಸೃಷ್ಟಿ ಮಾಡಿಬಿಟ್ರು ಜಂಬೆ ಸರ್. ಅಲ್ಲಿಂದ ನಮ್ಮದು ಸಿದ್ಧಿಗಳಿಗೆ ಒಂಥರ ಹೊರಗಡೆ ಬರೋಕ್ಕೆ ಧೈರ್ಯ ಆಯಿತು. ಯಾಕಂದ್ರೆ ಆ ನಾಟಕ ಬೇರೆ ಕಡೆ ಎಲ್ಲ ಶೋ ಆಗಿತ್ತು, ಬೇರೆ ಬೇರೆ ಈ ಕಡೆ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ. ಆವಾಗ ಎಲ್ಲರಿಗೂ ಗೊತ್ತಾಗಿದ್ದು, ಓ ಸಿದ್ಧಿ ಅಂತ ಒಬ್ರು ಇದ್ದಾರೆ ಈ ಡಿಸ್ಟಿಕಲ್ಲಿ, ಇದ್ದಾರೆ ಸಿದ್ಧಿಗಳು, ಅವರು ಕನ್ನಡ ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ ಗೊತ್ತಾಗಿದ್ದೆ 80s ಅಲ್ಲಿ. ಹಾಗಾಗಿ ನಮ್ಗೆ ಅಲ್ಲಿಂದ ಒಂದು ಶಕ್ತಿ ಅದು. ನಮ್ಮ ಅಪ್ಪ ಏನ್ ಮಾಡಿದ್ರು, ಮತ್ತೆ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಇಂಪ್ರೂವ್ ಆಗಕ್ಕೆ ನೀನಾಸಮ್, ನಾವ್ ಇಲ್ಲಿ ಇದೀವಿ ಅಂದ್ರೆ ನೀನಾಸಮ್, ನಾವೊಂದು ಇಲ್ಲಿ ಬಂದು ನಾನು ಮಾತಾಡ್ತಿದ್ದೆ ಅಂತ ಹೇಳಿದ್ರೆ ಅದಕ್ಕೂ ನೀನಾಸಮ್ ಕಾರಣ. ಹಾಗಾಗಿ ನಮ್ಗೆ ನೀನಾಸಮ್ ಅನ್ನೋದು ಎರಡನೇ ತವರೂರು ಅಂತ ನಾವು ಹೇಳ್ಕೋತೀವಿ. ಸುಮಾರು ಒಂದು 1ನೇ ಕ್ಲಾಸಿಂದ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನೀನಾಸಮ್ನವ್ರು ಮತ್ತೆ ಬರಕ್ ಶುರು ಮಾಡಿದ್ರು, ರಘುನಂದನ್ ಸರ್ ಬಂದ್ರು, ಆಮೇಲೆ ಜಂಬೆ ಸರ್ ಬಂದ್ರು, ಅಕ್ಷರ ಅವ್ರು ಬಂದ್ರು, ಅವ್ರು ಫುಲ್ ಆಗಿ ನೀನಾಸಮ್ನವ್ರ ಟೀಮ್ನವರೇ ನಿಧಾನಕ್ಕೆ ಬಂದು ನಮ್ಮ ಸಿದ್ಧಿಗಳ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಹಾಗೆ ಅಲ್ಲಿ ದುಂಡಿ ಭಟ್ರ್ ಅಂತ ಇದ್ದಾರೆ, ಅವರೊಂದು ಟೀಮ್ ಕಟ್ಟಿದ್ರು ಮಂಚಿಕಿರಿನಲ್ಲಿ, ರಂಗ ಸಮೂಹ ಅಂತ. ಅಲ್ಲಿ ಅವ್ರು ನಿಧಾನಕ್ಕೆ ಒಬ್ಬೊಬ್ಬರೇ ಸಿದ್ಧಿಗಳನ್ನ ಕರೆದು ನಾಟಕ ಮಾಡಿಸೋದು, ಅಂದ್ರೆ ಅವ್ರದ್ ಉದ್ದೇಶ ಅವ್ರು ನಮ್ಮ ಜೊತೆ ಬೆರೀಲಿ ಅಂತ. ಅವ್ರು ಯಾವುದೇ ಅವ್ರಿಗೆ ಭಯ ಆಗಬಾರ್ದು. ಯಾಕಂದ್ರೆ ನಾಟಕದಲ್ಲಿ ನಾವು ನಿಂತು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಅದಕ್ಕೊಂದು ವಿಚಿತ್ರ ಶಕ್ತಿ ಬೇಕಲ್ವಾ, 4 ಜನರಿಗೆ ಕೊಡಬೇಕಂದಾಗ. ಅದೆಲ್ಲ ಅವರು ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಚಿದಂಬರರಾವ್ ಜಂಬೆ ಮತ್ತು ದುಂಡಿ ಭಟ್ರು ನಿಧಾನಕ್ಕೆ ನಮಗೆ ಬೇರೆ ಬೇರೆ ಬೇರೆ ಟೀಮ್ ಜೊತೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿಸಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ನಮ್ಮ ಸಿದ್ಧಿಗಳಿಗೆ, ಓ ನಾಟಕನ ನಾವು ಹಿಂಗೂ ಮಾಡ್ಬೋದಾ, ಅಥವಾ ಜನರ ಜೊತೆ ಹೀಗೂ ಮಾತಾಡ್ಬೋದಾ, ನಮ್ಮ ಕಷ್ಟ ಸುಖನ ನಾಟಕದ ಮೂಲಕ ಹೇಳ್ಕೋಬಹುದಾ ಅನ್ನೋಕೊಂದು ದೊಡ್ಡ ವೇದಿಕೆ ಸಿಕ್ಕಿಬಿಡ್ತು ನಮ್ಮ ಜನರಿಗೆ. ನಾನು ಅದನ್ನ ನೋಡ್ತಾ ನೋಡ್ತಾ ನಾನು ಕೂಡ ಬೆಳೆದೆ ಅಲ್ಲಿಂದ. ಓಕೆ, ನಾನು ನೀನಾಸಮ್ ನಾಟಕ ಬರ್ತಿತ್ತು ಆ ಟೈಮಲ್ಲಿ, ತಿರುಗಾಟ ಅಂತ ಮಾಡೋರು ಅವರು, ಅಂದ್ರೆ ಆಲ್ ಕರ್ನಾಟಕ ನಾಟಕ ಮಾಡೋರು ಅವರು. ಆ ಟೈಮಲ್ಲಿ ನಾನು 7ನೇ ಕ್ಲಾಸ್, 6ನೇ ಕ್ಲಾಸ್ ನಾನು ಹೋಗೋ ನಾಟಕ ನೋಡ್ತಿದ್ದೆ. ಅವಾಗ ನಂಗೆ ಅನ್ಸಕ್ ಶುರುವಾಗಿತ್ತು, ಇಲ್ಲ ನಾನು ಒಂದಲ್ಲ ಒಂದು ನಾನು ಹೋಗಲೇಬೇಕು ನೀನಾಸಮ್ಗೆ, ನಾನು ಡಿಪ್ಲೊಮಾ ಮಾಡಲೇಬೇಕು ಅಂತ. ಬಟ್ ನಾನು ಅಂದ್ಕೊಂಡಿದ್ದು ಅಲ್ಲಿ ತುಂಬ ಓದ್ಕೊಂಡು ಹೋಗ್ಬೇಕೇನೋ, ಡಿಗ್ರಿ ಮಾಡಿಕೊಂಡು ಮಾಸ್ಟರ್ಸ್ ಮಾಡ್ಕೊಂಡು ಹೋಗ್ಬೇಕೇನೋ ಅನ್ನೋದೊಂದು ನಂಗೆ ಚಿಂತೆ ಇತ್ತು. ಆಮೇಲೆ ನಾನು ಅಲ್ಲಿ ಕೇಳ್ತಿದ್ದೆ, ನೀವು ನಾಟಕ ಹೇಗೆ ಮಾಡ್ತೀರಿ, ನಿಮ್ಗೆ ಟ್ರೈನಿಂಗ್ ಹೇಗಿರುತ್ತೆ ಅಲ್ಲಿ ಅಂತ.

0: ಆಮೇಲೆ ನೀನಾಸಮ್ನವರು ಅಲ್ಲಿ ಕಾಲಿಟ್ಟ ಮೇಲೆ ಈ ನೀನಾಸಮ್ ನಾಟಕದವರೆಲ್ಲ ಅಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ನಮ್ಮನೆಗೆ ಬಂದು ಭೇಟಿ ಮಾಡೋರು, ನಮ್ಮನ್ನ ಮೀಟ್ ಮಾಡ್ತಿದ್ರು ಸ್ಟೂಡೆಂಟ್ಸ್ ಎಲ್ಲ ಬಂದು, ಆಕ್ಟರ್ಸ್ ಎಲ್ಲ ಬಂದು ಮೀಟ್ ಮಾಡಿ, ಇಲ್ಲ ನೀನು ಕೋರ್ಸ್ ಮಾಡು ಚೆನ್ನಾಗಿರುತ್ತೆ ಡಿಪ್ಲೊಮಾ ಅಂತ ಹಿಂಗೆಲ್ಲ ಹೇಳಿ ಒಂಚೂರು ಸ್ಫೂರ್ತಿ ಕೊಡ್ತಿದ್ರು ಹಿಂಗೆ ಒಂಥರ. ಅಲ್ಲಿಂದ ಶುರುವಾಯ್ತು ನನ್ನ ಜರ್ನಿ ಕೂಡ, ನಾನು ಮಾಡಲೇಬೇಕು ಅನ್ನೋದನ್ನು. ಟೆಂತ್ ಪಾಸ್ ಆದ ತಕ್ಷಣ ನಾನು ಮುಂದೆ ಓದಬಾರದು, ನಾನು ಸಂಗೀತ ಕಲಿಬೇಕು, ಇಲ್ಲ ನಾನು ಹೋಗಿ ನಾನು ನೀನಾಸಮ್ ಡಿಪ್ಲೊಮಾ ಮಾಡಬೇಕು, ಆಮೇಲೆ ನಂಗೆ ಆಗದೆ ಇದ್ರೆ ಆಮೇಲೆ ಮನ್ಸು ಬದಲಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಮನ್ಸು ಮಾಡಿದ್ದು, ನಾನು ಟೆಂತ್ ಮುಗಿಸ್ಕೊಂಡು ನಾನು ನೀನಾಸಮ್ಗೆ ಹೋಗಲೇಬೇಕು. ನಾನು ತುಂಬ ಕಿರಿಯ ವಿದ್ಯಾರ್ಥಿ ನೀನಾಸಮ್ಮಲ್ಲಿ, ಅಂದ್ರೆ ತುಂಬ ಕಡಿಮೆ ಓದಿರೋದು ಮತ್ತೆ ತುಂಬ ಕಿರಿಯ ವಿದ್ಯಾರ್ಥಿ ನಾನಲ್ಲಿ, ಯಾಕಂದ್ರೆ ಅಲ್ಲೆಲ್ಲ ಮಾಸ್ಟರ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಬಟ್ ನಾನಲ್ಲಿ ಎಲ್ ಯಾರಿಗೂ ಕಡಿಮೆ ಅಂತ ಅನ್ಸಿರ್ಲಿಲ್ಲ, ಅಷ್ಟು ಒಳ್ಳೆ ಹಾರ್ಡ್ ವರ್ಕ್ ಮಾಡಿದೆ ನೀನಾಸಮ್ಗೆ ಹೋದಾಗ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ರಂಗಭೂಮಿಗೆ.
1: ನಿಮ್ಮ ಮೊದಲ ನಾಟಕದ ಅನುಭವ ಹೇಗಿತ್ತು ಮತ್ತೆ ಯಾವ ನಾಟಕದಲ್ಲಿ ನೀವು ಭಾಗವಹಿಸಿದ್ದೆ?
0: ಹಾ, ನನ್ನ ಮೊದಲ ನಾಟಕ ಚಮ್ಮಾರನ ಚಾಲುಕ್ಯ ಹೆಂಡತಿ ಅಂತ, ತುಂಬಾ ಇದಾವೆ ನಾಟಕಗಳು. ಆಮೇಲೆ ಚೋರ್ ಚರಣದಾಸ ಇದೆ, ಶಾಕುಂತಲ ಇದೆ. ನನಗೆ ಅಲ್ಲಿ ತುಂಬಾ ಇಷ್ಟವಾದ ನಾಟಕ ಶಾಕುಂತಲ ಅಂತ, ಯಾಕಂದ್ರೆ ಅವರು ಆ ಶಾಕುಂತಲಾಗಿ ಮತ್ತೆ ನನಗೆ ತುಂಬಾ ಪಾತ್ರಗಳು ಹತ್ರ ಆಗ್ತಿತ್ತು, ಹಾಗಾಗಿ ನನಗೆ ತುಂಬಾ ಇಷ್ಟವಾದ ರೋಲ್ ಶಾಕುಂತಲೆ. ಮಾಡಿದ್ರೆ ಆ ಥರ ರೋಲ್ ಮಾಡಬೇಕು ಅನ್ನೋ ಥರ. ಆಮೇಲೆ ತುಂಬ ಮಾಡಿದೆ, ದೊಡ್ಡಮ್ಮ ಅಂತ ಯಾವುದೋ ಮಾಡಿದೆ, ಮಂತ್ರಶಕ್ತಿನಲ್ಲಿ ಮಾಡಿದೆ. ಈ ಥರ ತುಂಬ ನಾಟಕಗಳು ನಮ್ಮಲ್ಲಿ ನಾನು ಮಾಡಿದ್ದು.
1: ರಂಗಭೂಮಿಯಲ್ಲಿ ಮಹಿಳಾ ಕಲಾವಿದರು ಯಾವ ರೀತಿ ಮುಂದೆ ಬರ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತೆ?
0: ಕೆಲವೊಂದ್ಸಲ ಏನಾಗುತ್ತೆ, ಹೆಣ್ಮಕ್ಳಿಗೆ ರಂಗಭೂಮಿ ಅಂದ ತಕ್ಷಣ ಕೆಲವರು ಅನ್ಕೋತಾರೆ ಅಲ್ಲಿ ಹೋದ್ರೆ ಏನೋ ಒಂದು ಭವಿಷ್ಯ ಇಲ್ಲ, ಹೇಗೆ ಹೆಂಗ್ ಬರುತ್ತೆ ನಿಮ್ಗೆ ರಂಗಭೂಮಿ, ಯಾಕೆ ಮಾಡ್ಬೇಕು ನೀವು, ಅದರಿಂದ ಏನು ಉಪಯೋಗ ನಿಮಗೆ, ಅದರಿಂದ ದುಡ್ಡು ಬರಲ್ಲ, ಅಥವಾ ಹೆಣ್ಮಕ್ಳಿಗೆ ತುಂಬ ಕೆಟ್ಟದಾಗ ನೋಡ್ಕೋತಾರೆ, ಇದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಾನು. ರಂಗಭೂಮಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರು ನಾವುಗಳು ಹೇಗಿರ್ತೀವಿ ಮೇಲೆ ಇದಾಗಿರುತ್ತೆ. ಅಲ್ಲಿ ಅಲ್ಲಿ ರಂಗ ಅಂದ್ರೆ ಮೊದಲೇ ತುಂಬಾ ಗಂಡ್ಮಕ್ಳೆ ಮಾಡ್ತಿದ್ರು ಅಂತ, ಅಂದ್ರೆ ಗಂಡಸ್ರೆ ತುಂಬಾ ರಂಗಭೂಮಿ ಮಾಡ್ತಿದ್ರು ಅಂತ. ಇವಾಗ ನೀನಾಸಮ್ ಅಂತ ಒಂದು ಸಂಸ್ಥೆಗಳು ಪ್ರಾರಂಭ ಆದ ಮೇಲೆ ಅಲ್ಲಿ ಹೆಣ್ಮಕ್ಳು ಬರ ಶುರು ಆಯ್ತು, ಮತ್ತೆ ಅವರಿಗೆ ತುಂಬಾ ಒಳ್ಳೆ ರಕ್ಷಣೆ ಇದೆ ಅಲ್ಲಿ. ಆಮೇಲೆ ಎಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಒಂಥರ ಕಷ್ಟನೇ, ಹಾಗಾಗಿ ರಂಗಭೂಮಿ ಅನ್ನೋದು ವೆರಿ ತುಂಬಾ ಸ್ಟ್ರಾಂಗ್ ಆದ ಮಾಧ್ಯಮ ನನ್ನ ಪ್ರಕಾರ, ನನಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ನಾವೆಲ್ಲ ಮುಂದೆ ಬರ್ಲಿಕ್ಕೆ ರಂಗಭೂಮಿನೇ, ಇವಾಗ ನನ್ನನ್ನ ಎಲ್ಲ ಕಡೆ ಗುರುತು ಮಾಡ್ತಾರೆ ಅಂದ್ರೆ ರಂಗಭೂಮಿನೇ, ಯಾವುದೇ ಕಾರಣಕ್ಕೂ ನಾನು ಅದನ್ನ.
1: ಹೊರಗಡೆ ಎಲ್ಲ ಪರ್ಫಾರ್ಮೆನ್ಸಸ್ ಕೊಟ್ಟಿರೋ ನೆನಪಿದೆಯಾ?
0: ಖಂಡಿತ ನೆನಪಿದೆ. ಯಾಕಂದ್ರೆ ಹೊರಗಡೆವ್ರಿಗೆ ಏನಾಗ್ತಿತ್ತಂದ್ರೆ, ನಾನು ಫಸ್ಟ್ ಸಿದ್ಧಿಯಾಗಿ ನಾನು ಆಲ್ ಕರ್ನಾಟಕ ಒಂದು ಶೋ ಕೊಡ್ಬೇಕಾದ್ರೆ, ನಾಟಕ ಮಾಡ್ಬೇಕಾದ್ರೆ ನನ್ನ ನೋಡಕ್ ಬರೋರು ಅಂದ್ರೆ ಇವ್ರು ನೋಡಕ್ ಸ್ವಲ್ಪ ಆಫ್ರಿಕದ ತರ ಕಾಣ್ತಾರೆ, ಇವ್ರು ಹೇಗೆ ಕನ್ನಡ ಮಾತಾಡ್ತಾರೆ, ಇವ್ರು ನೋಡ್ಲಿಕ್ಕೆ ಸ್ವಲ್ಪ ಹಂಗೆ, ಬಟ್ ಇವ್ರು ಇಲ್ಲಿ ಹೇಗೆ ಬಂದ್ರು ಅನ್ನೋದು. ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ತಿತ್ತು ಅವ್ರಿಗೆ ಕ್ವಶನ್ಗಳು, ಇಲ್ಲ ಇವ್ರುಗಳು ಆಫ್ರಿಕದಿಂದ ಬಂದಿದ್ದು ಹೌದು ಬಟ್ ನಮ್ಗಂತೂ ನೆನಪೇ ಇಲ್ಲ ಅದು, ಅದಕ್ಕೆ ನಮ್ಗೆ ಇಷ್ಟನೇ ಆಗಲ್ಲ, ನೀವು ಆಫ್ರಿಕ ಅಂತ ಹೇಳಿದ್ರೆ ನಮ್ಗೆ ಇಷ್ಟನೇ ಆಗಲ್ಲ, ಇಲ್ಲ ನಮ್ಗೆ ನೆನಪೇ ಇಲ್ಲ, ನಾನು ಹೆಂಗೆ ಹೇಳಕ್ಕಾಗತ್ತೆ. ಅಜ್ಜಂಗೆ ನೆನಪಿಲ್ಲ, ಅಪ್ಪಂಗೆ ನೆನಪಿಲ್ಲ, ಮುತ್ತಾಜ ಅವ್ರಿಗೂ ನೆನಪಿಲ್ಲ, ಎಲ್ಲೂ ಒಂದ್ ಕಡೆ ಸುಳಿವು ಇಲ್ಲ, ಎಲ್ಲ ಅಂತೆ ಕಂತೆಗಳು ಬಂದಿದ್ರಂತೆ ಹೌದಂತೆ ಹಾ ಹಾ ಅನ್ಕೊಂಡು. ಹಂಗಾಗಿ ನಮ್ಗೆ ಸಿಟ್ಟು ಬರುತ್ತೆ ಒಂದೊಂದ್ಸಲ, ಇಲ್ಲಪ್ಪ ನಾವು ಗೊತ್ತೇ ಇಲ್ಲ ನಮ್ಗೆ, ಕೇಳಬೇಡಿ ಆ ಕ್ವಶನ್, ನಾವು ಇಂಡಿಯಾದವರೇ, ಭಾರತದವರು, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಿದ್ದೀವಿ ಅಷ್ಟೇ ನಮ್ಗೆ ಗೊತ್ತಿರೋದು, ಅದನ್ನ ಕೇಳಕ್ ಹೋಗಬೇಡಿ ಅಂತ. ಆ ಟೈಮಲ್ಲಿ ನನಗೆ ಅವರು ಒಂದಷ್ಟು ಜನ ಅವರಿಗೆ ಕುತೂಹಲ, ಎಲ್ಲಿದ್ದೀರಾ ನೀವು, ಎಲ್ಲಿಂದ ಬಂದ್ರಿ ನೀವು, ಹೇಗೆ ಕನ್ನಡ ಮಾತಾಡ್ತೀರಿ. ಅವಾಗ ನಾವು ಅವ್ರಿಗೆ ಬಿಡಿಸಿ ಹೇಳ್ಬೇಕಿತ್ತು, ನಮ್ಗೆ ಸುಸ್ತಾಗ್ಬಿಡೋದು ಒಂದೊಂದ್ಸಲ, ಅಯ್ಯೋ ಎಷ್ಟು ಸಲ ಹೇಳ್ಬೇಕಪ್ಪ ಇವರಿಗೆ, ನಾವು ಇಲ್ಲಿಯವರೇ ಇಲ್ಲಿಯೋ. ಇದ್ರ ತುಂಬಾ ಒಳ್ಳೆ ಅನುಭವನೂ ಇತ್ತು, ಕೆಟ್ಟ ಅನುಭವನೂ ಇತ್ತು, ಬಟ್ ನಾನು ಸ್ವಲ್ಪ ಎಂಜಾಯ್ ಮಾಡ್ತಿದ್ದೆ ಅದರಲ್ಲಿ. ಓಕೆ ನನ್ನಿಂದ ಆದ್ರೂ ಒಂಥರ ಸಿದ್ಧಿಗಳಿದ್ದಾರೆ ಅಂತ ಅನ್ನೋದೊಂದು ಗೊತ್ತಾಗ್ತಾ ಬಂತಲ್ವಾ, ಒಂದು ಖುಷಿ ವಿಚಾರ ಅಲ್ವಾ ಅದಲ್ಲೂ.
1: ಮತ್ತೆ ಈಗ ನೀವು ಬ್ಯಾಕ್ ಟು ಉತ್ತರ ಕನ್ನಡ ಹೋದ್ರೆ ಅಲ್ಲಿ ನಿಮ್ಮನ್ನ ಹೇಗೆ ರಿಸೀವ್ ಮಾಡ್ತಾರೆ ಅಗ್ರಿಜ್ ಅವರೇ?
0: ತುಂಬಾ ನಮ್ಮ ಫ್ಯಾಮಿಲಿ ಹಿಡಿದು ಸಿದ್ಧಿ ನಮ್ಮ ಕಮ್ಯುನಿಟಿ ಎಲ್ಲ ಹಿಡಿದು ನನ್ನನ್ನು ಒಂಥರ ಖುಷಿಯಾಗಿ, ಅಂದ್ರೆ ಅಯ್ಯೋ ನೀನ್ ಹೆಂಗ್ ಮಾಡ್ದೆ ಅಲ್ಲಿ, ನಿನ್ನ ಯಾವ ತರ ನೋಡ್ಕೊಂಡ್ರು, ನಿಂಗ್ ಚೆನ್ನಾಗಿ ನೋಡ್ಕೋತಿದ್ರ, ನಿನ್ ಕೂದ್ಲೆಲ್ಲ ಕೇಳ್ತಿರ್ಲಿಲ್ವಾ, ಮೇನ್ ಆಗಿ ನಮ್ಗೆ ಕೇಳೋದು ಕೂದ್ಲು, ಇನ್ ಕಲರ್ಸ್ ಎಲ್ಲ ಏನ್ ಕೇಳ್ತಿರ್ಲಿಲ್ಲ, ಮಾಮೂಲಿ ಕೂದ್ಲು ಯಾಕೆ ಹಂಗೆ ಅದೆಲ್ಲ ಕೇಳ್ತಿರ್ಲಿಲ್ವಾ, ನಿಮ್ಗೆ ಕಷ್ಟ ಆಗ್ತಿರ್ಲಿಲ್ವಾ ಅಂತ. ನಾನು ಅಂತಿದ್ದೆ ಕೆಲವೊಂದ್ಸಲ ಕೇಳ್ತಿದ್ರು, ಕೆಲವೊಂದ್ಸಲ ಕೇಳ್ತಿರ್ಲಿಲ್ಲ, ಕೆಲವರು ಯಾರು ಕುತೂಹಲ ಆಗಿ ಇರ್ತಿದ್ರು ಅವ್ರು ಬಂದು ಕೇಳೋರು, ಕೆಲವ್ರು ಕೇಳ್ತಿರ್ಲಿಲ್ಲ, ಬಟ್ ನಾನು ಎಂಜಾಯ್ ಮಾಡ್ತಿದ್ದೆ, ಅವರು ಒಂಥರ ನಮಗೂ ಖುಷಿ ಆಗ್ತಿತ್ತಲ್ವಾ ಅಂತ. ಇವಾಗ ಅವ್ರಿಗೆ ಖುಷಿ ಏನಂದ್ರೆ ನಾವು ಥಿಯೇಟರ್ ಮಾಡಬೇಕು, ನಾವು ಮುಂದೆ ಬರಬೇಕು ನಿಂತರ, ನಮ್ಗೆಲ್ಲರೂ ಗುರುತು ಹಿಡಿಬೇಕು ಅನ್ನೋದು ತುಂಬಾ ನಂಗೆ ಖುಷಿ ಪಡ್ತಾರೆ ನಮ್ಮ ಜನ.
1: ಇವಾಗ ವಾಪಸ್ ನಿಮ್ಮ ಬರ್ತ್ ಪ್ಲೇಸ್ಗೆ ಹೋದ್ರೆ, ನಿಮ್ಮ ನೇಟಿವ್ ಪ್ಲೇಸ್ಗೆ ಹೋದಾಗ ನಿಮ್ಗೆ ಅನ್ಸತ್ತ ಅಲ್ಲಿನೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅವರು ಲೈಕ್ ಕುತೂಹಲದಿಂದ ಕೇಳ್ತಾರೆ ಹೇಗೆ ನೀವು ನಾಟಕ ಎಲ್ಲ ಮಾಡ್ತಿದ್ರಿ, ನಮಗೂ ಕಲ್ಸ್ಕೊಡಿ ಅಂತ. ಸೊ ದಟ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳ್ತಾರಲ್ಲ, ಅದನ್ನೇನಾದ್ರೂ ಮಾಡೋ ಯೋಜನೆ
0: ನಾವು ಮಾಡ್ತಾ ಇದೀವಿ. ಈಗ 10 ವರ್ಷದಿಂದ ನಾವು ನಮ್ದೇ ಆದ ಒಂದು ಸಿದ್ಧಿ ಟ್ರಸ್ಟ್ ಅಂತ ಮಾಡ್ಕೊಂಡಲ್ಲಿ ನಾವು ಒಂದಷ್ಟು 50-60 ಸಿದ್ಧಿ ಮಕ್ಕಳನ್ನ ಒಂದೆಡೆ ಸೇರಿಸಿ ಪ್ರತಿ ವರ್ಷ ನಾವು ಹೋಗಿ ಏಪ್ರಿಲ್ ಮೇ ತಿಂಗಳಲ್ಲಿ ನಮ್ಗೆ ರಜೆ ಇರುತ್ತೆ ಆ ಟೈಮಲ್ಲಿ ಅವ್ರನ್ನ ಸೇರಿಸಿ ಒಂದು ತಿಂಗಳು ನಾವಿಲ್ಲಿ ಕಲ್ತಿದ್ದನ್ನ ಅವರಿಗೆ ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಅಂದ್ರೆ ನಾವು ಸಡನ್ಲಿ ಮುಂದೆ ಬಂದಿದ್ದ

0: ಅಲ್ವಲ್ಲ, ಅವ್ರಿಗೆಲ್ಲಾನು ಬೇಗ ದಾನ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ. ಹಿಂಗೆ ಥಿಯೇಟರ್ ಅಂದ್ರೆ ಹೀಗೆ, ಥಿಯೇಟರ್ ಅಂದ್ರೆ ಯಾಕೆ ಕಲಿಯಬೇಕು, ಎಜುಕೇಶನ್ ಜೊತೆಗೆ ಥಿಯೇಟರ್ ಯಾಕೆ ಬೇಕು, ಜೊತೆಗೆ ಎಜುಕೇಶನ್ ಬೇಕು, ಜೊತೆಗೆ ಥಿಯೇಟರ್ ಬೇಕು. ಯಾಕಂದ್ರೆ ನಮ್ಗೆ ಜನ ಪರಿಚಯ ಮಾಡ್ತಾರೆ, ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಸಿಗತ್ತೆ, ನಮ್ಗೆ ಒಳ್ಳೊಳ್ಳೆ ನಮ್ಗೊಂದು ಧೈರ್ಯ ಬರುತ್ತೆ. ಈ ತರವಾಗಿ ನಾವು 5 ವರ್ಷದಿಂದ ತುಂಬಾ ಕಂಪಲ್ಸರಿಯಾಗಿ ನಾವು ಮಕ್ಕಳ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ನಾಟಕ ತಗೊಳ್ಳೋದು, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಆ ಪ್ರೋಗ್ರಾಮ್ ಅಲ್ಲಿ ನಾವು ಒಳ್ಳೊಳ್ಳೆ ಟೀಚರ್ನ ಕರೆಯೋದು, ಅವ್ರಿಗೆ ಬೇರೆ ಬೇರೆ ಜನರನ್ನ ಕರ್ಸ್ಬಿಟ್ಟು ಅವ್ರಿಗೆ ಪಾಠ ಮಾಡಿಸೋದು. ನಾಟ್ ಓನ್ಲಿ ನಾಟಕ, ಬೇರೆ ಬೇರೆ ಅಂದ್ರೆ ಕೆಲವರು ಪೊಲೀಸ್ ಆಗ್ಬೇಕಂತಿರ್ತಾರೆ, ಕೆಲವರು ಲಾಯರ್ ಆಗ್ಬೇಕಂತಿರ್ತಾರೆ, ಕೆಲವರು ಡಾಕ್ಟರ್ ಆಗ್ಬೇಕಂತಿರ್ತಾರೆ, ಅವ್ರನ್ನೆಲ್ಲ ನಾವು ಕರ್ಸ್ತೀವಿ. ನಮ್ ಸಿದ್ದೀಸ್ ಎಲ್ಲ ಇದಾರೆ ಇವಾಗ, ಓದ್ದವರೇ ಇದಾರೆ, ಡಾಕ್ಟರ್ಸ್ ಇದಾರೆ, ಲಾಯರ್ಸ್ ಇದಾರೆ, ನರ್ಸಿಂಗ್ ಮಾಡೋರು ಇದಾರೆ, ಇವರೆಲ್ಲ ನಮ್ಮಲ್ಲೇ ಇದಾರೆ. ಅವ್ರನ್ನೆಲ್ಲ ನಾವು ಡೈಲಿ ಒಬ್ಬರನ್ನ ಕರ್ಸೋದು ನಾವು ಅತಿಥಿಯಾಗಿ ಮಕ್ಕಳ ಜೊತೆಗೆ ಮಾತಾಡಕ್ಕೆ. ಅಂದ್ರೆ ಆ ಫೀಲ್ಡಿಗೆ ಹೋಗೋರಿಗೆ ಅಲ್ಲಿ ಹೇಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ಕರ್ಸಿ ಅದನ್ನ ವರ್ಕ್ಶಾಪ್ ಅಂತ ಮಾಡ್ತೀವಿ ನಮ್ಮೂರಲ್ಲಿ ನಾವು.
1: ಈಗ ನಾಟಕ ಮತ್ತು ಸಮಾಜದ ನಡುವಿನ ರಿಲೇಷನ್ ನೀವು ಹೇಗೆ ವಿವರಿಸ್ತೀರಿ ಗಿರಿಜಾ ಅವರೇ?
0: ತುಂಬಾ ಅದು ಕಷ್ಟಕರವಾದ್ದು. ಅಂದ್ರೆ ಈಗ ನೀವು ಸಮಾಜ ಮತ್ತೆ ನಾಟಕ ತಗೊಂಡಾಗ, ಅನುಭವ ತಗೊಂಡಾಗ ಇಟ್ಸ್ ಗುಡ್ ಆಕ್ಚುಲಿ, ಕೆಲವೊಂದ್ಸಲ ಬ್ಯಾಡ್ ಇರುತ್ತೆ.
1: ದಟ್ ಗಿವ್ಸ್ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಥಿಂಗ್ಸ್,
0: ಯಾ
1: ಗುಡ್ ಥಿಂಗ್ಸ್ ವಿಲ್ ಬಿ ಲೈಕ್ ಇನ್ ಮೆಮರೀಸ್.
0: ಕರೆಕ್ಟ್. ಈಗ ನಾವು ಅಂದ್ರೆ ನಾವು ಅದಕ್ಕೆ ರೆಡಿ ಆಗ್ಲೇಬೇಕು. ಕೆಲವೊಂದ್ಸಲ ನಾವು ಎಲ್ಲದನ್ನು ನಾಟಕ ಮಾಡ್ಬೇಕಾದ್ರೆ ಎಲ್ಲ ತರದ ತಗೊಳಕ್ಕೂ ರೆಡಿ ಆಗಿರ್ಬೇಕು. ಯಾಕಂದ್ರೆ ಇವಾಗ ಓಕೆ, ಇವಾಗ ಒಂದು 10 ವರ್ಷದ ಈ ಕಡೆ ನಮ್ಮ ನಾಟಕ ಅಂದ ತಕ್ಷಣ ಏನೋ ಒಂದು PhD ತರ, ಇವಾಗ ಮೊದ್ಲೆಲ್ಲ ಆಗಿರ್ಲಿಲ್ವಲ್ಲ. ಹಾಗಾಗಿ ಇವಾಗ ಸಮಾಜ ಕೂಡ ಈ ನಾಟಕ ರಂಗಭೂಮಿ ಅದ್ರಲ್ಲೂ ಅಂದ ತಕ್ಷಣ ಒಂಥರ ಓ ರಂಗಭೂಮಿನ ನೀವು, ಓ ಗ್ರೇಟ್,
1: ಹೌದು
0: ಇವಾಗ ಈ ತರ ಬಂದಿದೆ. ಹಾಗಾಗಿ ಇವಾಗ ಅಷ್ಟೊಂದು ನಮ್ಗೆ ಕಷ್ಟ
1: ಅರ್ಥ ಮಾಡ್ಸಕ್ಕೆ ಅಷ್ಟು ಎಫರ್ಟ್ ಬೇಡ.
0: ಹೌದು ಹೌದು ಹೌದು,
1: ಮುಂಚೆ ಟೈಮ್ ಅಲ್ಲಿ ಹಾಗಿರ್ಲಿಲ್ಲ.
0: ನಮ್ಗೆಲ್ಲ ಕೇಳೋರು, ನೀನ್ ನಾಟಕ ಮಾಡೋದಾದ್ರೆ ಯಾರು ಮದುವೆ ಆಗ್ತಾರೆ ಅಂತ. ಬೇಗ ಮದುವೆ ಆಗ್ಬಿಡು, ನಿಂಗೆ ಯಾರು ಮದುವೆ ಆಗಲ್ಲ ನಾಟಕ ಮಾಡೋದು, ನೀವು ಗಂಡು ಮಕ್ಳು ಕೈಲಿ ಇಟ್ಕೋತೀರಿ, ಆಮೇಲೆ ಇಲ್ಲಿ ಬಂದು ಮದುವೆ ಹೆಂಗ ಆಗ್ತೀರಿ ಅಂತ. ಬಟ್ ಅವ್ರು ಹೇಳೋದು ತಪ್ಪಲ್ಲ, ಅದು ಕೆಲವು ಫ್ಯಾಮಿಲಿಯಲ್ಲಿ ಇರುತ್ತಲ್ಲ, ಅದು ಸಹಜ, ಅದು ಹೇಳಕ್ಕಾಗಲ್ಲ. ಬಟ್ ಇವಾಗ ರಂಗಭೂಮಿ ಅನ್ನೋ ತುಂಬಾ ಸ್ಟ್ರಾಂಗ್ ಆಗಿಬಿಟ್ಟಿದೆ. ತುಂಬಾ ಅಂದ್ರೆ ಫಿಲ್ಮ್ ಫೀಲ್ಡ್ಗಿಂತ ರಂಗಭೂಮಿನೇ ಸ್ಟ್ರಾಂಗ್ ಆಗಿದೆ. ನೀನು ಫಿಲ್ಮ್ ಒಂದು ಮಾಡ್ಬೇಕಂದ್ರೆ ಯಾವ್ದಾದ್ರು ಒಂದು ಕೋರ್ಸ್ ಮಾಡಿದ್ಯಾ, ಡಿಪ್ಲೊಮಾ ಆದ್ರೂ ಮಾಡಿದ್ಯಾ ರಂಗಭೂಮಿದಾದ್ರು ಅಂತ ಕೇಳ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿದೆ ರಂಗಭೂಮಿ ಇವಾಗ.
1: ಬಟ್ ರಂಗಭೂಮಿಯಲ್ಲಿ ಇದ್ದವರು ಅಂದ್ರೆ ಅವ್ರದ್ದು ಅಭಿನಯ ಅಷ್ಟು ಚೆನ್ನಾಗಿರುತ್ತೆ ಅಂತ ಅರ್ಥ ಇಲ್ಲ.
0: ಅಂದ್ರೆ ರಂಗಭೂಮಿಲಿ ನಾಟ್ ಅಭಿನಯ ಒಂದೇ ಹೇಳ್ಕೊಡಲ್ಲ, ಅಲ್ಲಿ ಶಿಸ್ತು, ಕಮಿಟ್ಮೆಂಟ್, ಆಮೇಲೆ ನಿಮ್ಗೆ ಲೈಟಿಂಗ್ ಡಿಸೈನ್, ಮೇಕಪ್, ಏನೇ ನಿಮ್ಗೆ ಲೈಫ್ಗೆ ನಮ್ಗೆ ಏನೇನು ಬೇಕೋ, ನಮ್ಮ ಒಳಗಡೆ ಒಬ್ಬ ಕಲಾವಿದ ಇರ್ತಾನೆ, ಅದನ್ನ ಜಾಗೃತಗೊಳಿಸ್ತಾರ ಅವರು. ಹಾಗಾಗಿ ಬರೀ ರಂಗಭೂಮಿ ನಾಟಕ ಮಾಡೋದಷ್ಟೇ ಅಲ್ಲ, ಅದು ಅದು ಒಂದು ನಾವು ಎಷ್ಟು ಜನರ ದೊಡ್ಡ ಕುಟುಂಬನೇ ಬೆಳೆಸ್ಕೊಂಡ್ಬಿಡ್ತೀವಿ ಅಲ್ಲಿ. ನಮ್ಗೆ ಎಷ್ಟು ಜನ ನಮ್ಗೆ ಹತ್ರದಿಂದ ನೋಡ್ತಾರೆ ಅಂದ್ರೆ ಫುಲ್ ಒಂದು ಒಂದು ಕುಟುಂಬನೇ ಆಗ್ಬಿಡ್ತಾರೆ ರಂಗಭೂಮಿಗೆ ಬಂದಾಗ. ಎಷ್ಟು ಜನ ಪರಿಚಯ ಆಗಿರುತ್ತೆ ನಮ್ಗೆ, ಎಷ್ಟು ಜನ ನಮ್ಮನ್ನು ಗುರ್ತು ಮಾಡ್ತಾರೆ, ಎಷ್ಟು ಜನ ಬಂದು ಮಾತಾಡ್ತಾರೆ, ಅದು ತುಂಬಾ ಇಟ್ಸ್ ವೆರಿ ಸ್ಟ್ರಾಂಗ್ ರಂಗಭೂಮಿ.
1: ಅದ್ರ ಜೊತೆಗೆ ನೀವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀರಿ ಅಂತ ಹೇಳಿದ್ರೆ, ಅದ್ರ ಕಡೆ ಒಲವು ಹೇಗೆ ಬೆಳೀತು ಗಿರೀಶ್ ಅವ್ರೆ?
0: ನಂದು ಮೊದಲದು ಒಂದು ಗುರಿ ಇರದೆ ಇದ್ದಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಯಾಕಂದ್ರೆ ನಮ್ದು ಮಂಚಿಕೇರಿ ತುಂಬಾ ಒಳ್ಳೆ ಸಂಗೀತಗಾರಿರೋ ಊರದು, ಹಾಸನಗಿ ಗಣಪತಿ ಭಟ್ ಅವರೆಲ್ಲ ಅವಾಗ ತುಂಬಾ ಫೇಮಸ್, ಪಂಡಿತ್ ಪದ್ಮಶ್ರೀ ಎಲ್ಲ ತಗೊಂಡವ್ರು ಅವರೆಲ್ಲ, ಅವ್ರೆಲ್ಲ ಸಂಗೀತ ನಾನು ನೋಡ್ತಿದ್ದೆ. ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇರಲಿಲ್ಲ, ನಾನ್ ಸಂಗೀತ ಕಲಿಬೇಕು, ನಾನ್ ಹಾಡ್ಬೇಕು, ಇದೊಂದು ನಂಗೆ ಮೊದ್ಲಿಂದಾನು ಗುರಿ ಇತ್ತು. ಹಾಗಾಗಿ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು. ರಂಗಭೂಮಿಯಿಂದ ಬಂದು ಏನಾದ್ರು ಸಂಗೀತ ಕಲಿಯಕ್ ಆಗತ್ತಾ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮಂದಿರಿಗಂತೂ ಹಾರ್ಮೋನಿಯಮ್ ಅದು ಇದು ತಂದು ಕೊಡಕ್ ಸಾಧ್ಯನೇ ಇರಲಿಲ್ಲ. ಮತ್ತೆ ನಾನು ಹೇಗೆ ಕಲಿಯೋದು, ಅದೊಂದು ನಂಗೆ ತುಡುತ್ತಾ ಇತ್ತು. ನಾನು ಎಲ್ಲಿ ಹೋದ್ರು ನಾನು ಸಂಗೀತ ಒಟ್ಟು ಕಲಿಬೇಕು ಹೆಂಗೆ ಆಗ್ಲಿ ಅಂತ. ನಾನು ಹಾಗಾಗಿ ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು.
1: 10th class ಆದ್ಮೇಲೆ ಬೆಂಗಳೂರಿಗೆ ಬಂದ್ರಲ್ಲ, ಆಮೇಲೆ
0: ಇಲ್ಲ ಇಲ್ಲ 10th class ಆದ್ಮೇಲೆ ನಾನು ನೀನಾಸಂಗೆ ಹೋಗಿದ್ದು ಹೆಗ್ಗೋಡು. ಅಲ್ಲಿ ರಂಗಭೂಮಿ ಒಂದಿನ ಡಿಪ್ಲೊಮಾ ಮಾಡಿದೆ, ಆಮೇಲೆ 3 ವರ್ಷ ತಿರುಗಾಟ ಅಂತ ಮಾಡಿದೆ. ಅವ್ರು ಸ್ವಲ್ಪ ದುಡ್ಡು ಬರೋಕ್ ಶುರುವಾಯ್ತು, ಅದನ್ನ ಸ್ವಲ್ಪ ಕೂಡಿಟ್ಟು ನಾನು ನನಗೆ ತಾನ್ಪುರ ಬೇಕಿತ್ತು, ಹಾರ್ಮೋನಿಯಂ ಬೇಕಿತ್ತು ನನಗೆ, ಅದಕ್ಕೋಸ್ಕರ ನಾನು ತಿರುಗಾಟ ಅಂತ ಮಾಡ್ತಿದ್ದೆ. ಅಲ್ಲಿ ನಮ್ಗೆ ಸ್ವಲ್ಪ ಸಂಬಳ ಕೊಡ್ತಿದ್ರು ಆ ಟೈಮಲ್ಲಿ, 3,000 ಏನೋ ಕೊಡ್ತಿದ್ರು ತಿಂಗಳಿಗೆ ನಮಗೆ. ಹಾಗಾಗಿ ನಾನು ಎಂಟ್ರಿ ಕೊಟ್ಟಿದ್ದೆ ನಾನು ಸಂಗೀತ ಕಲಿಬೇಕು ಅಂತ. ಅಲ್ಲಿ ಒಳ್ಳೊಳ್ಳೆ ಟೀಚರ್ ಬರ್ತಿದ್ರು, ಬೇಸಿಕ್ ಆಗಿ ಒಂದು ಸ್ವಲ್ಪ ಮಟ್ಟಿಗೆ ಸಂಗೀತನ ಹೇಳ್ಕೊಡ್ತಿದ್ರು ನೀನಾಸಮ್ಮಲ್ಲಿ, ದ ವಾಯ್ಸ್ ಎಕ್ಸಸೈಜ್ ಅಂತ ಆ ಕಾರಣಕ್ಕಾಗಿ ಹೇಳ್ಕೊಡ್ತಿದ್ರು. ಆಮೇಲೆ ನಾನು ಮದುವೆ ಆಗಿ ಬೆಂಗಳೂರಿಗೆ ಬಂದಿದ್ದು, 3 ವರ್ಷ ತಿರುಗಾಟ ಮಾಡಿದೆ. ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ನಂಗೆ ಯಜಮಾನರು ಕೇಳಿದ್ದು, ನೀನು ಏನ್ ಮಾಡ್ಬೇಕು ಬೆಂಗಳೂರಿಗೆ ಬಂದಾಗ ಅಂತ. ಅವಾಗ ನಂಗೆ ಬೆಂಗಳೂರು ಅಂದ್ರೆ ವಿಸ್ಮಯ ಅದು. ಈ ಬೆಂಗಳೂರು ಆ ಟೈಮಲ್ಲಿ ಅಂತೂ ನಾನು ಇವಾಗ 25 ವರ್ಷದ ಹಿಂದೆ ಬೆಂಗಳೂರು ಹೇಗಿತ್ತು, ಚಿಕ್ಕ ಮನೆ, ಅದು ನೀರ್ಗ್ ಪರದಾಟ, ಅಯ್ಯೋ ಅದು ಬೆಂಗಳೂರದ ಜೀವನನೇ ಬೇಡ, ನಂಗೆ ಸಂಗೀತನೂ ಬೇಡ, ಏನು ಬೇಡಪ್ಪ, ನಾನು ವಾಪಸ್ ಹೋಗೋ ತರದ ಮಟ್ಟಿಗೆ ಹೋಗಿತ್ತು.
1: ಅಲ್ಲಿ ನೋಡಿದ್ರೆ ತುಂಬಾ ನೀರು, ಯಾವಾಗ್ಲೂ ನೀರು, ನೀರಿಗೆ ಬರಗಾಲನೇ ಇಲ್ಲ.
0: ಆಮೇಲೆ ನಾನು ಕೇಳಿದ್ದು, ನನಗೆ ಎಜುಕೇಶನ್ ಮಾಡಕ್ ಇಷ್ಟ ಇಲ್ಲ, ನಾನು ಸಂಗೀತ ಕಲಿಬೇಕು, ಅದರಲ್ಲೇ ವಿದ್ವತ್ ಕಲಿಬೇಕು, ನಾನು ವಿದ್ವತ್ ಅಂದ್ರೆ ನನಗೆ ಬೇಕು, ನಾನು ಅದರಲ್ಲೇ ಮುಂದುವರಿಬೇಕು. ನನಗೆ ಎಜುಕೇಶನ್ ಕಲಿತು ನಾನು ಏನ್ ಮಾಡ್ಲಿ, ನನಗೆ ಯಾವ ಜಾಬ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ಅವ್ರು ದತ್ತಾತ್ರೇಯ ಗರುಡ ಅಂತ ನನ್ನ ಗುರುಗಳು, ಆಮೇಲೆ ವೇದಾವತಿ ಗೋಪಾಲ್ ಸ್ವಾಮಿ, ಇನ್ನೊಬ್ಬರು ರಾಜೇಶ್ವರಿ ಭಟ್ ಕುಮಟಾದವರು, ಇವ್ರು 3 ನನ್ನ ಗುರುಗಳು. ಆಮೇಲೆ ನಾನು ಅವ್ರ ಹತ್ರ ಸಂಗೀತ

0: ಕಲ್ತಿದ್ದು ಅಂದ್ರೆ ಸೇರಿದ್ದು ನಾನು ಅವ್ರ ಹತ್ರ ಹೋಗಿ ನಾನು ನಿಂಗೆ ನೀನ್ ಯಾವ ತರ ಸಂಗೀತ ಕಲಿಬೇಕು ಅಂತ ಕೇಳಿದ್ರು ನನ್ಗೆ ನಂಗೆ ಆ ವಿದ್ವತ್ ಅಂತ ಹೇಳ್ತಲ್ಲ ಅದು ಬೇಕು ಅಂತ. ಬಟ್ ನಂಗೆ ಆ ವಿದ್ವತ್ ಅಂದ್ರೆ ಏನಂತ ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರು ವಿದ್ವತ್ ಅನ್ನೋದು ನಿರಂತರ ನಿರಂತರವಾದ ಒಂದು ಅಭ್ಯಾಸ, ಅದಕ್ಕೆ ವಿದ್ವತ್ ಅಂತ ಹೇಳ್ತೀವಿ. ಅದನ್ನ ಮಾಡೋ ನೀನು ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ ಇರು, ಅದೇ ವಿದ್ವತ್ ಅಂದ್ರು. ನಾ ಅದನ್ನ ಸ್ಟಾರ್ಟ್ ಮಾಡಿದೆ, ಒಂದು 15 ವರ್ಷ ಮಾಡಿದೆ. ಆಮೇಲೆ ಜಾಬ್ ಮಾಡ್ಬೇಕಂತ ಇಷ್ಟ ಆಯ್ತು ನನಗೆ. ಆಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಯಾವ್ದೋ ಡಿಪ್ಲೊಮಾ ಕೋರ್ಸ್ ಮಾಡ್ಬೇಕು ನೀವು ಅಂದ್ರು ನನಗೆ. ಸಂಗೀತದಲ್ಲಿ ನೀವು ಟೀಚರ್ ಆಗ್ಬೇಕಂದ್ರೆ ಡಿಪ್ಲೊಮಾ ಕೋರ್ಸ್ ಬೇಕು ಅಂತ. ಆಮೇಲೆ ನಾನು ಡಿಪ್ಲೊಮಾ ಕೋರ್ಸ್ ಭಾರತೀಯ ವಿದ್ಯಾಭವನ,
1: ಓಕೆ,
0: ಅಲ್ಲಿ ನಾನು 5 ವರ್ಷ ಡಿಪ್ಲೊಮಾ ಕೋರ್ಸ್ ಮಾಡಿದೆ ಸರ್ಟಿಫಿಕೇಟ್ಗೋಸ್ಕರ.
1: ಓಕೆ ಓಕೆ. ನಿಮಗೆ ಪ್ರಿಯವಾದ ಯಾವುದಾದ್ರು ರಚನೆ ಇದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹಾಡ್ಬೋದಾ ಒಂದು?
0: ಖಂಡಿತ ಸಾಲು, ಖಂಡಿತ. ನೀ

0: ತಿಲಕ್ ಅಹಮ್ಮದ್ ರಾಗ, ನನ್ ತುಂಬಾ ಇಷ್ಟವಾದ ರಾಗ ಇದು. ಬಟ್ ಅದೇ ರಿಯಾಜ್,
1: ನೀವು ಚಲನಚಿತ್ರಕ್ಕೂ ಬಂದ್ರಿ, ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದ್ರಲ್ಲಿ ಚಲನಚಿತ್ರದಲ್ಲಿ ಆಕ್ಟ್ ಮಾಡಿದ್ದೀರಾ, ಸಿಂಗು ಮಾಡಿ ಅದ್ರಲ್ಲಿ ಮೂವೀಸ್ ಅಲ್ಲಿ ಹಾಡಿದ್ದೀರಾ ಕೂಡ, ಸೊ ಆ ಟ್ರಾನ್ಸಿಷನ್ ಹೇಗಾಯ್ತು?
0: ಅದು ಅಕಸ್ಮಾತ್ ಆಗಿ ಬಂದಿದ್ ನಾವು ಇದು ಫಿಲ್ಮ್ಗೆ, ನಮ್ಗೆ ಐಡಿಯಾ ಇರ್ಲಿಲ್ಲ ಫಿಲ್ಮ್ಗೆಲ್ಲ ಬರಬೇಕು ಅಂತ. ಯಾಕಂದ್ರೆ ರಂಗ ಮೊದ್ಲು ನಮ್ಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇತ್ತು, ರಂಗಭೂಮಿ ಮಾಡಿದವರು ಫಿಲ್ಮ್ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಇದು ಅಕಸ್ಮಾತ್ ಆಗಿ ಆಗಿರೋದು, ಯಾಕಂದ್ರೆ ದುನಿಯಾ ವಿಜಯ್ ನಮ್ಮ ಮನೆಗೆ ಬಂದು ಒಂದು ನಮ್ಮಲ್ಲೇ ಇದ್ದು ನಾವು ಹಾಡೋದು ಕುಣ್ತಾಗಿಂತೆಲ್ಲ ನೋಡಿದ್ರ, ನೋಡ್ಬಿಟ್ಟು ಆಮೇಲೆ ನಮ್ಮನ್ನ ಕೇಳಿದ್ರು ಈ ತರ ಈ ಹಾಡನ್ನ ಟಿನಿಂಗ್ ಮಿನಿಂಗ್ ಟಿಶಾ ಹಾಡಿದ್ಯಲ್ಲ ಅದನ್ನ ರೆಕಾರ್ಡಿಂಗ್ ಮಾಡೋಣ ಅಂತ ಕೇಳಿದ್ರು. ಆಮೇಲೆ ನಾವು ಬೇಡಪ್ಪ ಹಂಗೆ ಹೆಂಗೋ ಮಾಡಿಬಿಟ್ಟು ಚೆನ್ನಾಗಿರಲ್ಲ, ಅದು ಬೇರೆ ಕೊಂಕಣಿ ಇದು ಅದು ಉರ್ದು ಮಿಕ್ಸ್ ಹಾಡು ಬೇರೆ, ಆಮೇಲೆ ಹೆಂಗೆಂಗೋ ಮಾಡಿಬಿಟ್ಟು ಕಷ್ಟ ಆಗ್ಬಿಡುತ್ತೆ ಸರ್ ಬೇಡ ಅಂತ ಅನ್ಸುತ್ತೆ ಅಂತ ಅಂದ್ವಿ ನಾವು. ಇಲ್ಲ ಇಲ್ಲ ಮಾಡೋಣ ನೋಡೋಣ ಹೇಗಿರುತ್ತೆ ನೋಡೋಣ ಅಂತಂದ್ರು. ಓಕೆ ಅಂತ ನಾವು ಒಪ್ಕೊಂಡು ಹಾಗೆ ನಮ್ದು ಫಿಲ್ಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ನಮಗೆ ಆಮೇಲೆ ದುನಿಯಾ ವಿಜಯ್ರು ಕರೆದ್ರು ಹಾಡು ಒಂದಷ್ಟು 3-4 ಹಾಡು ರೆಕಾರ್ಡ್ ಮಾಡೋಣ, ಅದ್ರಲ್ಲಿ ಯಾವ ಚೆನ್ನಾಗಿದೆ ಅದನ್ನ ಆಲ್ಬಮ್ ಥರದಲ್ಲಿ ಮಾಡೋಣ ಅಂತ. ಆಮೇಲೆ ನನಗೆ ಭಯ, ಏನೇ ನಮ್ಮ ಸಿದ್ಧಿ ಅವ್ರು ಏನು ಹೇಳ್ಕೋತಾರೋ ಗೊತ್ತಿಲ್ಲ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ವಾ ಸಿದ್ಧಿ ಹಾಡು ಬಂದಿರೋದು ಫಿಲ್ಮ್ ಇದಕ್ಕೆ. ಆಮೇಲೆ ಇಲ್ಲ ನೋಡೋಣ ನಾನು ಚೆನ್ನಾಗೇ ಮಾಡೋಣ ಅದನ್ನ ಅಂದರು. ಆಯಿತು ಮಾಡುವ ಸರ್ ಅಂತೇಳ್ಬಿಟ್ಟು ನಾವು ಒಂದಷ್ಟು ಟೀಮ್ ಜೊತೆಗೆಲ್ಲ ಕರ್ಕೊಬಂದ್ವಿ, ಒಂದು 10 ಜನ ಇದ್ರು ಹೆಂಗಸರು ಅನ್ಸುತ್ತೆ, ಅವ್ರನ್ನೆಲ್ಲ ಕರ್ಕೊಬಂದು ಅವರು ಒಂದಷ್ಟು ನಾವೇ ಕೊರಿಯೋಗ್ರಫಿ ಮಾಡಿದ್ದು, ಅದಕ್ಕೆ ಕಾಸ್ಟ್ಯೂಮ್ ಡಿಸೈನ್ ವಿಜಯ್ ಸರ್ ಮಾಡಿದ್ದು. ಆಮೇಲೆ ಒಂದಷ್ಟು ಮೂಮೆಂಟ್ಲ ನಮ್ದೇ ಮೂಮೆಂಟ್ ಹಾಕೊಂಡ್ವಿ, ಯಾಕಂದ್ರೆ ಸರ್ ನಮ್ದೇ ಹಾಕಿ ನಮ್ಗೆ ಬೇರೆ ಮೂಮೆಂಟ್ ಕೊಟ್ಟರೆ ನಾವು ಮಾಡ್ಬೋದೇನೋ, ಬೇರೆಯವರಿಗೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನೀವು ಹೆದರ್ಕೋಬೇಡ್ರಪ್ಪ ನಾವು ಚೆನ್ನಾಗೇ ಮಾಡೋಣ ಅದನ್ನು ಅಂತಂದ್ರು. ಆಯಿತು ಸರ್ ನೀವು ಮಾಡಿ ಅಂತ. ಹಾಗಾಗಿ ನಾವು ಫಿಲ್ಮ್ ಫೀಲ್ಡ್ಗೆ ನಮ್ಮ ಕ್ರೆಡಿಟ್ ಗೋಷ್ಟು ದುನಿಯಾ ವಿಜಯ್ ಅವ್ರಿಗೆ. ಆಮೇಲೆ ಅವ್ರನ್ನ ತಂದು ಆ ಹಾಡನ್ನು ಅವರು ಚರಣ್ ರಾಜ್ ಸರು ತುಂಬ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಅವರು, ಅವ್ರ ಜೊತೆ ಕೆಲಸ ಮಾಡಿದ್ವಿ ನಾವು, ಅವ್ರನ್ನ ಮೀಟ್ ಮಾಡಿದ್ವಿ. ನೋಡಿ ಈ ರಂಗ ಭೂಮಿಯಿಂದ
1: ಗುಂಪಿನವರೇ ಹಾಡಿರೋದ?
0: ಹೌದೌದು, ನನ್ನ ಗುಂಪಿನವರೇ, ಮೇನ್ ಸಿಂಗರ್ ನಾನು, ಅದರಲ್ಲಿ ಮಿಕ್ಕದವರೆಲ್ಲ ನಂದು
1: ವಿತ್ ಕೊರಿಯೋಗ್ರಫಿ ನಿಮ್ದೇ?
0: ಹೌದು ಹೌದು, ನಮ್ಗೆ ಫಸ್ಟಿಗೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮಾಡಿ ಬಂದ್ವಿ ನಾವು, ಅದೆಲ್ಲ ಬಿಡುಗಡೆ ಆಯ್ತು. ನೋಡ್ರಿ ಆ ಹಾಡು ಹಂಗಾಮನೆ ಆಗ್ಬಿಡ್ತು, ದೊಡ್ಡ ಹಂಗಾಮ ಅದು, ನಮ್ಗೆ ನಿದ್ದೆ ಮಾಡಕ್ಕೂ ಟೈಮ್ ಇಲ್ಲ, ಊಟ ಮಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಹಂಗಾಮ ಆಗ್ಬಿಡ್ತು ನಮ್ಗೆ. ಆಮೇಲೆ ನಾವು ರೆಡಿ ಆಗ್ಬಿಟ್ವಿ, ಓ ಸಿಕ್ಕಿದ ಚಾನ್ಸ್ ಅಲ್ವಾ ಮತ್ತೆ ಆಗಿ ಬಿಡಬೇಕು, ರಂಗಭೂಮಿನಿಂದ ಈ ತರ ಬಂದು ನಮ್ಗೊಂದು ಎನರ್ಜಿ ಇತ್ತು ಆ ಟೈಮಲ್ಲಿ.
1: ಓಕೆ, ತುಂಬಾ ಬಹುಮುಖ ಕಲಾವಿದೆ ನೀವು, ಇವಾಗ ರಂಗಭೂಮಿ ಸಿಂಗರ್ ಆಕ್ಟಿಂಗ್ ಮಾಡ್ತೀರಾ, ಇದರಲ್ಲಿ ನಿಮ್ಗೆ ಏನಾದ್ರೂ ಎದುರಾದ ಸವಾಲುಗಳ ಬಗ್ಗೆ ಹೇಳೋದಾದ್ರೆ?
0: ನಿಜ ಹೇಳ್ಬೇಕು ನಂಗೆ ಸವಾಲುಗಳೇ ಬಂದಿಲ್ಲ ಇದರಲ್ಲಿ, ಯಾಕಂದ್ರೆ ನಾನು ನನ್ನ ಕೆಲಸ ನನ್ನ ಶ್ರದ್ಧೆಯಿಂದ ಮಾಡೋದನ್ನು ನಂಗೆ ದೇವ್ರ ಶಕ್ತಿ ಕೊಟ್ಟುಬಿಟ್ಟಿದ್ರು. ನಾನು ಯಾವುದೇ ಒಂದು ಚಿಕ್ಕ ಕೆಲಸ ಆದ್ರೂ ಅದನ್ನು ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದೆ, ಬೇಕಾದ್ರೆ ಅದನ್ನು ನಾನು ದುಡ್ಡಿನ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಾನು ಅಲ್ಲಿ ಹೋಗಬೇಕು, ನನ್ನ ಕೆಲಸ ನೋಡಿ ಅವ್ರು ನಂಗೆ ದುಡ್ಡು ಕೊಡಬೇಕು, ಹಂಗೆ ಚಿಂತೆ ಮಾಡ್ತಾ ಹೋದವ್ ನಾನು. ಹಾಗಾಗಿ ನನಗೆ ಎಲ್ಲೂ ನನಗೆ ರಂಗಭೂಮಿ ಆಗಲಿ ಫಿಲ್ಮ್ ಫೀಲ್ಡ್ ಆಗಲಿ ನಂಗೆ ಎಲ್ಲೂ ನಿಜವಾಗಿ ಹೇಳಬೇಕಂದ್ರೆ ನಂಗೆ ಎಲ್ಲೂ ಸವಾಲುಗಳೇ ಆಗಿಲ್ಲ ನನ್ನ ಲೈಫಲ್ಲಿ.
1: ಓಕೆ,
0: ನನಗೆ ಅಷ್ಟು ಕಾನ್ಫಿಡೆಂಟ್.
1: ಓಕೆ, ಯಾರಾದರೂ ಯುವ ಕಲಾವಿದ ತುಂಬ ಜನ ಆಕ್ಟಿಂಗ್ ಹೋಗಬೇಕು ಫಿಲ್ಮಲ್ಲಿ ಆಕ್ಟ್ ಮಾಡಬೇಕು, ಅವರಿಗೆ ನಿಮ್ಮ ಸಂದೇಶ ಏನು?
0: ಇಲ್ಲ, ಆಕ್ಟಿಂಗ್ ಅಥವಾ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಮೊದಲು ನಮಗೆ ಅಲ್ಲಿ ಆಗುತ್ತಾ, ಇನ್ನೊಂದು ಕಮಿಟ್ಮೆಂಟ್, ಇನ್ನೊಂದು ಶಿಸ್ತು, ಇದು ಮೂರು ಇದ್ದು ಬಿಟ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು.
1: ನಿಮ್ದು ನೆಕ್ಸ್ಟ್ ಯೋಜನೆ ಏನಾದ್ರೂ ಲೈಕ್ ಪ್ಲಾನ್ ಹಾಕೊಂಡಿದ್ದೀರಾ?
0: ಖಂಡಿತ, ನಾನಿವಾಗ ಹಾಮಿ ಸಿದ್ಧಿ ಅಂತ ಒಂದು ಆಲ್ಬಮ್ ಮಾಡಿದ್ದೀನಿ. ಹಾಮಿ ಸಿದ್ಧಿ ಅಂದ್ರೆ ನಾವು ಸಿದ್ಧಿಯರು,
1: ಅದು ಕೊಂಕಣಿದ?
0: ಅದು ಕೊಂಕಣಿ, ಯಾಕಂದ್ರೆ ನಮ್ದು ಕೊಂಕಣಿನೇ ಮದರ್ ಟಂಗ್, ಆದ್ರಿಂದ ಯಾರು ಇದುವರೆಗೆ ನಮ್ಗೆ ಕೊಂಕಣಿ ಹಾಡನ್ನ ಯಾರು ಪುಷ್ ಮಾಡಿಲ್ಲ ಇದುವರೆಗೂ. ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಕ್ಯಾಪ್ಟನ್ ಬರೀಟೋ ಅಂತ, ಅವ್ರು ಕೊಂಕಣಿ ಇದು ಮಾತಾಡ್ತಾರೆ, ಗೋವಾದವರು.

0: ನಂಗೆ ಮೀಟ್ ಆದಾಗ ಹೇಳಿದ್ರು ನಾವೊಂದು ಹಮ್ಮಿಸಿದ್ದೆ ಅಂತ ಯಾಕೊಂದು ಕೊಂಕಣಿ ಆಲಬಂ ಮಾಡಬಾರ್ದು, ಯಾಕಂದ್ರೆ ನಿಧಾನಕ್ಕೆ ನಮ್ಮ ಕೊಂಕಣಿನ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೊಂದು ಮೂರ್ ನಾಲ್ಕು ಐದು ಹಾಡು ಮಾಡಿದ್ದೀವಿ. ಮೂರ್ ಹಾಡು ಆಲ್ರೆಡಿ ನಾವು ಬಿಡುಗಡೆ ಮಾಡಿದ್ದೀವಿ ಕೊಂಕಣಿಂದಾನೆ ಎಲ್ಲ. ನನ್ನ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾನೆ, ಕ್ಯಾಪ್ಟನ್ ಬರಿಟೋ ಅವರು ಅದಕ್ಕೆ ಲಿರಿಕ್ಸ್ ಬರೆದಿದ್ದಾರೆ, ನಾನು ಅದನ್ನ ಹಾಡಿದ್ದೀನಿ. ಈಗ ಆಲ್ರೆಡಿ ಧೂಮ್ ಮಚಾಲೆ ಆಗ್ತಾ ಇದೆ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಬಿಟ್ಟಿದೀವಿ ಆಲ್ರೆಡಿ. ಅದು ಅದೇ ನನಗೆ ಇವಾಗ ಏನಂದ್ರೆ ನಾನು ಕೊಂಕಣಿನ ಬೆಳೆಸಬೇಕು ಉಳಿಸಬೇಕು ನಮ್ಮ ಭಾಷೆ.
1: ಶೂಟಿಂಗ್ ಎಲ್ಲ ಆಗೋಗಿದೆ.
0: ಹೌದೌದು, ಎಲ್ಲ ಮಾಡಿ ನಾವು ಹಾಕಿದೀವಿ ಅದ್ರ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಈ ನಮ್ಮಲ್ಲಿ ಕೊಂಕಣಿ ಹಾಡು ಹಾಡ್ತಾರೆ, ಬಟ್ ಅದು ಎಲ್ಲರೂ ಹಾಡ್ತಾರೆ. ಅದನ್ನು ಸ್ವಲ್ಪ ಸ್ವಲ್ಪ ಚೇಂಜ್ ಆದ್ರೆ ಹೇಗಿರುತ್ತೆ, ಕ್ಲಾಸಿಕಲ್ ಟಚ್ ಕೊಟ್ಟಾಗ ಹೇಗಿರುತ್ತೆ, ಹಾಗೆ ಸ್ವಲ್ಪ ಕ್ಲಾಸಿಕಲ್ ಟಚ್ ಕೊಟ್ಟು ಅದನ್ನ ಮೂರ್ ಹಾಡನ್ನ ನಾವು ಹಾಮಿಸಿದ್ದೆ ಅಂತ ಒಂದು ಬಿಡುಗಡೆ ಮಾಡಿದ್ದೀವಿ.
1: ನೀವು ಅದಕ್ಕೆ ಇದು ಮಾಡಿರೋದು ಕೋರಿಯೋಗ್ರಾಫ್?
0: ನಾನು ಹಾಡಿರೋದು ಅಷ್ಟೇ, ಜಸ್ಟ್ ಹಾಡ್ ಅದು ಬಂದಿರೋದು. ಈಗ ನೆಕ್ಸ್ಟ್ ಅದನ್ನ ಶೂಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಜಸ್ಟ್ ಹಾಡ್ ಬಿಟ್ಟಿದೀವಿ. ಮೂರ್ ಹಾಡ್ ಬಿಟ್ಟಿದೀವಿ ಆತರ. ಅದು ನಂದು ಅಂದ್ರೆ ಕೊಂಕಣಿನ ಉಳಿಸಬೇಕು ಬೆಳೆಸಬೇಕು. ಕನ್ನಡ ನಮ್ಮ ಎರಡನೇ ತಾಯಿ, ಅದು ಬಿಡಕ್ ಆಗದೇ ಇಲ್ಲ, ಬಟ್ ಕೊಂಕಣಿನ ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ.
1: ಕೊನೆಯದಾಗಿ ನಿಮ್ಗೆ ಇಷ್ಟವಾದ ಹಾಡನ್ನ ನಮ್ಮ ಕೇಳುಗರಿಗೆ ಒಂದು ಹಾಡ್ಬೋದಾ ಅಂತ?
0: ನಮ್ಗೆ ಇಷ್ಟವಾದ ಈಗ ಫಿಲ್ಮಿಗೆ ಬಂದ್ರಂತೂ ಕಹಚೇಲಿಗೆ ಅಂತೂ ಇದ್ದೆ. ಅದ್ ನಮ್ಗೆ ಎನರ್ಜಿ ಕೊಟ್ಟ ಹಾಡು, ನಮ್ಗೆ ಒಂಥರ ಫಿಲ್ಮ್ ಫೀಲ್ಡ್ ಅನ್ನೇ ದೊಡ್ಡ ಅಲ್ಲೋಲ ಕಲ್ಲೋಲ ಮಾಡಿದ್ದು ಹಾಡು, ಅದನ್ನೇ ಹಾಡ್ಬಿಡ್ತೀನಿ ನಾನು. ಕಾಚಲಿಗೆ ಬೆಂಗಳೂರು ದೇಖನಿಕೋ, ಕಾಚಲಿ ಬಾ ಬೆಂಗಳೂರು ದೇಖನಿಕೋ, ಬೆಂಗಳೂರು ಸಾವುಕಾರ ಮಾಲಿಕ ಮುಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚ ಕೋಂಬೋ ತಿನಿಂಗ ಮಿನಿಂಗ ಟಿಶ್ಯ ಟಿಶ್ಯ ನಾರಿ ನಾರಿ ಕಹಚಲಿಗೆ, ನಾರಿ ನಾರಿ ಕಹಚಲಿಗೆ, ಕಾಚಲಿಗೆ ಮಂಚಿಕೇರಿ ದೇಖನಿಕೋ, ಮಂಚಿಕೇರಿ ಸಾವುಕಾರ ಮಾಲಿಕ ಮುಜೆ ಅಂದರ ಬುಲಾಯ ದರ್ವಾಜಾ ಲಗಾಯ ಅಂದರ ಮಂಚ ಕೋಂಬೋ ಟಿನಿಂಗ ಮಿನಿಂಗ ಟಿಶ್ಯ. ಅಟ್ಲಿ ಈ ಹಾಡಿಗೆ ನಂಗೆ ಬೆಸ್ಟ್ ಅವಾರ್ಡ್ ಸಿಂಗರ್ ಅವಾರ್ಡ್ ಸಿಕ್ಕಿದೆ ಈ ಹಾಡಿಗೆ.
1: ಹೌದಾ?
0: ಚಂದನವನದಲ್ಲಿ.
1: ವಾ ವಾ ಮೇಡಮ್, ನಿಮ್ ಜೊತೆ ಮಾತಾಡಿ ಲೈಕ್ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ವೆರಿ ಲೈವ್ಲಿ ಎಕ್ಸ್ಪೀರಿಯನ್ಸ್. ನಿಮ್ಮ ಹಾಡುಗಳು ಅದ್ಭುತ, ನಿಮ್ಮ ಸ್ವರನೂ ಅದ್ಭುತ, ಕಂಠಸಿರಿ ತುಂಬಾ ಚೆನ್ನಾಗಿದೆ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
3: ಚೈತ್ರ,
4: ಏನತ್ತೆ?
3: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
4: ಅಂದ್ರೆ?
3: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
4: ಮತ್ತೆ ವ್ಯವಹಾರ?
3: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
4: ಓ,
3: ಅಂದ್ರೆ UPI ಇಂದ?
4: ಹೌದಾ?
3: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
4: ಅದೇನತ್ತೆ?
3: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
4: ಏನತ್ತೆ?
5: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
6: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
7: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
4: ಹೇಳಿ.
7: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
7: ಆದ್ರೆ ಇದನ್ನು ಹೇಗ್ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
7: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
7: ಅಷ್ಟೇ?
4: ಅಷ್ಟೇ.
7: ಗೊತ್ತಾಯ್ತು.
4: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
5: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಬೆಟ್ಟ ಗುಡ್ಡ
11: ಕೆರೆ

0: ಕುಂಟೆ.
1: ಗಿಡ ಮರಗಳಿಲ್ಲದ ಊರು
0: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
0: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
0: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
0: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ. ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ನೀರು ಜೀವಜಲ,
4: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ,
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.
5: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು, ಈ ವಿಷಯದ ಕುರಿತು ಡಾಕ್ಟರ್ ಆಶಿಷ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
7: ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಆಶಿಷ್ ಆಚಾರ್ಯ ಕೆ. ಇವರು ನ್ಯೂಕ್ಲಿಯರ್ ಮೆಡಿಸಿನ್ನಲ್ಲಿ ಕನ್ಸಲ್ಟೆಂಟ್ ಹಾಗೇನೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳಿದ್ರೆ ಏನು? ಅಂದ್ರೆ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ವಿವರಿಸೋದಾದ್ರೆ ಏನಿದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು?
8: ಸೊ, ಸಿಂಪಲ್ ಆಗಿ ಹೇಳೋದಾದ್ರೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ರೇಡಿಯೋ ಆಕ್ಟಿವ್ ಮೆಡಿಸಿನ್ಸ್, ಅಂದ್ರೆ ವಿಕಿರಣಶೀಲ ಔಷಧಿಗಳು. ಇದನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಚಿಕಿತ್ಸೆ ಮಾಡ್ಲಿಕ್ಕೆ ಇರ್ಬೋದು, ಇಲ್ಲ ರೋಗ ಪತ್ತೆ ಹಚ್ಚಲಿಕ್ಕೆ ಇರ್ಬೋದು, ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಬರುವ ಎಲ್ಲಾ ಸ್ಕ್ಯಾನ್ಸ್ ಅಥವಾ ಟ್ರೀಟ್ಮೆಂಟ್ಗೆ ನ್ಯೂಕ್ಲಿಯರ್ ಮೆಡಿಸಿನ್ ಅಂತ ಹೇಳ್ತೇವೆ. ಇದರಲ್ಲಿ ನಿಮ್ಗೆ ಜನಸಾಮಾನ್ಯರಿಗೆ ಕೇಳಿರುವಂತಹದ್ದು ಕಾಮನ್ ಆಗಿ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂತ ಕೇಳಿರ್ಬೋದು. ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತದೆ, ಬಟ್ ಇದಕ್ಕಿಂತ ಮೀರಿ ಇನ್ನೂ ಅನೇಕ ಬಗೆಯ ಸ್ಕ್ಯಾನ್ಗಳು ಅಥವಾ ಟ್ರೀಟ್ಮೆಂಟ್ಗಳು ಇದರಲ್ಲಿ ಬರುತ್ತೆ.
7: ಡಾಕ್ಟರ್, ಈಗ ತಾವು ಹೇಳಿದ್ರಿ, ಈಗ ಇದರಲ್ಲಿ ರೇಡಿಯೇಷನ್ ಅನ್ನ ಅಂದ್ರೆ ವಿಕಿರಣಗಳನ್ನೆಲ್ಲ ಬಳಸಲಾಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ರೇಡಿಯೇಷನ್ ಅಂತ ಹೇಳಿದಾಗ ಜನರಿಗೆ ಒಂದು ರೀತಿಯ ಭಯ ಇರುತ್ತೆ, ರೇಡಿಯೇಷನ್ ಇಂದ ಆರೋಗ್ಯಕ್ಕೆ ಏನಾದ್ರೂ ಸೈಡ್ ಇಫೆಕ್ಟ್ಸ್ ಆಗ್ತದೆ ಹೇಗೆ ಅಂತ ಹೇಳಿ. ಏನ್ ಹೇಳ್ತೀರಾ ಡಾಕ್ಟರ್ ಇದಕ್ಕೆ?
8: ಸೊ, ಜನಸಾಮಾನ್ಯರಲ್ಲಿ ಮಿಸ್ಕನ್ಸೆಪ್ಷನ್ ಸಾಮಾನ್ಯವಾಗಿರುತ್ತೆ. ಏನಂದ್ರೆ ರೇಡಿಯೇಷನ್ ಅಂದ್ರೆ ಅದು ಅಟಮ್ ಬಾಂಬ್, ಆತರ ತುಂಬಾ ಭಯ ಇರುತ್ತೆ. ಆದ್ರೆ ಭಾರತದಲ್ಲಿ ರೇಡಿಯೇಷನ್ಗೆ ಅಂತ, ರೇಡಿಯೋ ಆಕ್ಟಿವ್ ಮೆಡಿಸಿನ್ಗಳಿಗೆ ಅಂತ ಅದನ್ನ ಡೀಲ್ ಮಾಡ್ಲಿಕ್ಕೆ ಒಂದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ ಅಂತ ಇದೆ. ಇದನ್ನ ಎಲ್ಲ ಕಂಟ್ರೋಲ್ ಮಾಡಿ ಇವರು ಎಲ್ಲ ರೇಡಿಯೇಷನ್ ರಿಲೇಟೆಡ್ ಏನೇ ಇರ್ಬೋದು, ಲಿಮಿಟ್, ರೇಡಿಯೇಷನ್ ಲಿಮಿಟ್ ಇರ್ಬೋದು, ಇದನ್ನ ಎಲ್ಲದನ್ನು ಅವ್ರು ಕಂಟ್ರೋಲ್ ಮಾಡ್ತಾರೆ. ಹಾಗೆ ಈಗ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಯೂಸ್ ಮಾಡುವಂತ ರೇಡಿಯೇಷನ್ ತುಂಬಾ ಕಡಿಮೆ ಪ್ರಮಾಣದ ರೇಡಿಯೇಷನ್ ಆಗಿರ್ತದೆ. ಹಾಗೆ ಇದನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಏನೇ ಸೈಡ್ ಇಫೆಕ್ಟ್ ಇಲ್ಲದೆ ಮಾಡುವಂತ ರೇಡಿಯೇಷನ್ ಇರ್ತದೆ.
7: ತಾವು ಆವಾಗಲೇ ಹೇಳಿದ್ರಿ, ಇದನ್ನ ಚಿಕಿತ್ಸೆಗೂ ಬಳಸಲಾಗುತ್ತೆ ಮತ್ತೆ ರೋಗ ಪತ್ತೆಗೂ ಬಳಸಲಾಗುತ್ತೆ ಅಂತ. ಮೊದಲನೇದಾಗಿ ರೋಗ ಪತ್ತೆಗೆ ಯಾವ ರೀತಿಯಾಗಿ ಇದನ್ನ ಬಳಸಲಾಗುತ್ತೆ ಡಾಕ್ಟರ್?
8: ಸೊ, ಕಾಮನ್ ಆಗಿ ಎಲ್ರಿಗೂ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಗೊತ್ತಿರುವಂತ ಒಂದು ಸ್ಕ್ಯಾನ್ ಅಂದ್ರೆ ಪೆಟ್ ಸ್ಕ್ಯಾನ್. ಪೆಟ್ ಸ್ಕ್ಯಾನ್ 21ನೇ ಶತಮಾನದ ತುಂಬಾ ಇಂಪಾರ್ಟೆಂಟ್ ಇನ್ವೆನ್ಷನ್ ಗಳಲ್ಲೂ ಒಂದು ಪೆಟ್ ಸ್ಕ್ಯಾನ್. ಈಗ ಕ್ಯಾನ್ಸರ್ ಬಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗ್ಲಿಕ್ಕೆ ಈ ಪೆಟ್ ಸ್ಕ್ಯಾನ್ ತುಂಬಾ ಅಗತ್ಯವಾಗಿದೆ. ಹಾಗೂ ಕ್ಯಾನ್ಸರ್ ಬಂದಿದೆ ಅಂತ ಆಲ್ರೆಡಿ ಗೊತ್ತಿದೆ,

ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಇದು ನಮಗೆ ಪೇಷಂಟ್ಗೆ ಸಿಂಪ್ಟಮ್ ಮೂಲಕ ಗೊತ್ತಾಗೋದಿಲ್ಲ, ಒಂದು ಸ್ಕ್ಯಾನ್ ಬೇಕೇ ಬೇಕು. ಸೊ ಈ ಸ್ಕ್ಯಾನ್ ಎಲ್ಲ ಇದು ಫುಲ್ ಬಾಡಿ ಸ್ಕ್ಯಾನ್ ಆದ ಕಾರಣ ತಲೆಯಿಂದ ಕಾಲಿನ ತನಕ ಎಲ್ಲ ಇಡೀ ಬಾಡಿ ಕವರ್ ಆಗ್ತದೆ. ಇದರಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಇದು ಈ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ. ಹಾಗೆ ಕ್ಯಾನ್ಸರ್ ಹರಡಿದೆ ಈ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಇದೆ ಈ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ. ಸೊ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಇಂದ ರೆಸ್ಪಾಂಡ್ ಆಗ್ತಾ ಇದೆಯಾ ಇಲ್ಲ ಪ್ರೋಗ್ರೆಷನ್ ಆಗ್ತಾ ಇದೆಯಾ, ಪೇಷಂಟ್ಗೆ ಕಾಯಿಲೆ ಜಾಸ್ತಿ

0: ಟ್ರೀಟ್ಮೆಂಟ್ ಕೊಟ್ಟು ಕ್ಯಾನ್ಸರ್ ಗುಣ ಆಗುತ್ತೆ. ಸೊ ಗುಣ ಆದ್ಮೇಲೆ ಪೇಷಂಟ್ ತುಂಬಾ ಭಯ ಪಟ್ಟಿರ್ತಾರೆ ಕ್ಯಾನ್ಸರ್ ಮತ್ತೆ ಬರ್ತದಾ ಇಲ್ವಾ ಅಂತ. ಸೊ ಅದನ್ನ ಕೂಡ ಈ ಪೆಟ್ ಸ್ಕ್ಯಾನ್ ಮೂಲಕ ಮತ್ತೆ ಬಂದಿದೆಯಾ ಇಲ್ವಾ ಅಂತ ಈ ಪೆಟ್ ಸ್ಕ್ಯಾನ್ ಮೂಲಕ ನಮಗೆ ಗೊತ್ತಾಗ್ತದೆ.
1: ಈಗ ಈ ಪೆಟ್ ಸ್ಕ್ಯಾನ್ ಅಂತ ಹೇಳುವಾಗ ಅದರ ಜೊತೆಗೆ ನಾವು ಬೇರೆ ಸ್ಕ್ಯಾನ್ಗಳು ಇರ್ತವೆ, ಈಗ ಸಿ ಟಿ ಇರ್ಬೋದು ಅಥವಾ ಬೇರೆ ರೀತಿ ಎಂ ಆರ್ ಐ ಇರ್ಬೋದು, ಇದಕ್ಕೆ ಹೋಲಿಸಿದಾಗ ಈ ಪೆಟ್ ಸ್ಕ್ಯಾನ್ ಅನ್ನುವಂಥದ್ದು ಯಾಕೆ ಭಿನ್ನ ಅನ್ಸುತ್ತೆ?
0: ಸೊ ನಮಗೆ ಸಿ ಟಿ ಅಥವಾ ಎಂ ಆರ್ ಐ ಅಥವಾ ಅಲ್ಟ್ರಾಸೌಂಡ್ ಇದೆಲ್ಲ ಬಾಡಿಯ ಕಾಂಪೋಸಿಷನ್ ಹೇಗಿದೆ ಹೊರಗಿಂದ ನಮಗೆ ಗೊತ್ತಾಗ್ತದೆ. ಬಾಡಿ ಯಾವ ಥರ ಇದೆ, ಆರ್ಗನ್ಸ್ ಎಲ್ಲ ಎಷ್ಟು ದೊಡ್ಡದಿದೆ, ಎಷ್ಟೆಷ್ಟು ಏನೇನಿದೆ ಅಂತ, ಜಸ್ಟ್ ಮಾರ್ಫಾಲಜಿಕಲ್ ಅಂದರೆ ಎನಾಟಮಿ ಹೇಗಿದೆ ಅಂತ ಗೊತ್ತಾಗ್ತದೆ. ಈ ಪೆಟ್ ಸ್ಕ್ಯಾನ್ ಅಂದ್ರೆ ಫಂಕ್ಷನ್, ಯಾವ ಥರ ಕೆಲಸ ಮಾಡ್ತಿದೆ ಬಾಡಿ, ಎಲ್ಲೆಲ್ಲಿ ಡಿಸೀಸ್ ಇದೆ, ಎಷ್ಟೆಷ್ಟು ಡಿಸೀಸ್ ಕೆಲಸ ಮಾಡ್ತಿದೆ, ಇದೊಂಥರ ಫಂಕ್ಷನಲ್ ಸ್ಕ್ಯಾನ್ ಅಂತ. ಸೊ ಎರಡರ ಡಿಫ್ರೆನ್ಸ್ ಏನಂದ್ರೆ ಪೆಟ್ ಸ್ಕ್ಯಾನ್ ಅಂದರೆ ಫಂಕ್ಷನಲ್ ಸ್ಕ್ಯಾನ್, ಸಿ ಟಿ ಎಂ ಆರ್ ಐ ಅಂದರೆ ಸ್ಟ್ರಕ್ಚರಲ್ ಆರ್ ಎನಾಟಮಿಕಲ್ ಸ್ಕ್ಯಾನ್, ನಮಗೆ ಡಿಸೀಸ್ ಎಷ್ಟು ದೊಡ್ಡದಿದೆ ಅದೆಲ್ಲ ಗೊತ್ತಾಗ್ತದೆ. ಇನ್ನೊಂದೇನಂದ್ರೆ ಪೆಟ್ ಸ್ಕ್ಯಾನ್ ಅಂದರೆ ಹೋಲ್ ಬಾಡಿ, ಇದರಲ್ಲಿ ಇಡೀ ಮೇಲಿಂದ ಕೆಳಗಿನ ತನಕ ಎಲ್ಲ ಕವರ್ ಆಗ್ತದೆ. ಸಿ ಟಿ ಎಂ ಆರ್ ಐ ಎಲ್ಲ ಒಂದು ಆರ್ಗನ್, ಒಂದು ಬಾಡಿ ಪಾರ್ಟ್ ಅಷ್ಟೇ ಕವರ್ ಆಗ್ತದೆ. ಸೊ ಇದರಲ್ಲಿ ಎಲ್ಲ ಗೊತ್ತಾಗ್ತದೆ ನಮಗೆ. ಸೊ ಅದೇ ಮೇನ್ ಡಿಫ್ರೆನ್ಸ್ ಅಂದರೆ ಈಗ ಹೇಳಿದೆ.
1: ಈಗ ಈ ಪೆಟ್ ಸ್ಕ್ಯಾನ್ ಅನ್ನು ಯಾರು ಕೂಡ ಮಾಡಿಸ್ಬೋದು ಅಥವಾ ಏನಾದರೂ ಎಕ್ಸೆಪ್ಷನ್ಗಳು ಇರ್ತದೆ ಇದಕ್ಕೆ?
0: ಇದಕ್ಕೆ ಎಕ್ಸೆಪ್ಷನ್ ಏನಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಮಾಡಬಾರ್ದು. ಪ್ರೆಗ್ನೆಂಟ್ ಲೇಡೀಸ್ ಅಂದ್ರೆ ಇದು ರೇಡಿಯೇಷನ್ ಇರುವ ಕಾರಣ ಪ್ರೆಗ್ನೆಂಟ್ ಲೇಡೀಸ್ ಈ ಸ್ಕ್ಯಾನ್ ಸ್ಟ್ರಿಕ್ಟ್ಲಿ ಕಾಂಟ್ರಾಇಂಡಿಕೇಟೆಡ್, ಅಂದ್ರೆ ಮಾಡಲೇಬಾರ್ದು ಅಂತ ನಾವು ಸ್ಕ್ಯಾನ್ ಮಾಡೋ ಮುಂಚೆ ಅದನ್ನ ಕನ್ಫರ್ಮ್ ಮಾಡಿರ್ತೇವೆ ಪ್ರೆಗ್ನೆನ್ಸಿಗೆ ಏನು ಚಾನ್ಸಸ್ ಇಲ್ಲ ಅಂತ. ಸೊ ಕೆಲವರಲ್ಲಿ ಡೌಟ್ ಇದ್ರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಯೇ ನಾವು ಸ್ಕ್ಯಾನ್ ಮಾಡ್ತೇವೆ.
1: ಈಗ ಈ ಪೆಟ್ ಸ್ಕ್ಯಾನ್ ಹೊರತಾಗಿ ಬೇರೆ ಯಾವ ರೀತಿಯಾದಂತಹ ಸ್ಕ್ಯಾನ್ ಗಳನ್ನ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಮಾಡಲಾಗುತ್ತೆ?
0: ಸೊ ಪೆಟ್ ಸ್ಕ್ಯಾನ್ ಅಂದ್ರೆ ಮೇನ್ಲಿ ಅದು ಕ್ಯಾನ್ಸರ್ ರಿಲೇಟೆಡ್ ಇರ್ತದೆ, ಬಟ್ ಪೆಟ್ ಸ್ಕ್ಯಾನ್ ಅಲ್ಲಿ ಕ್ಯಾನ್ಸರ್ ಮಾತ್ರ ಅಲ್ಲ, ಅದರಲ್ಲಿ ಕೂಡ ಹಾರ್ಟ್ ರಿಲೇಟೆಡ್ ಸ್ಕ್ಯಾನ್, ಆಮೇಲೆ ಜ್ವರ ಇದ್ರೆ ಜ್ವರ ಬಂದು ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿರ್ತಾರೆ, ಆದರೂ ಯಾಕೆ ಜ್ವರ ಬಂದಿದೆ ಅಂತ ಗೊತ್ತಾಗದಿದ್ರೆ ಪೆಟ್ ಸ್ಕ್ಯಾನ್ ಇಂದಾಗಿ ಅದು ಗೊತ್ತಾಗ್ಬೋದು. ಪೆಟ್ ಸ್ಕ್ಯಾನ್ ಬಿಟ್ಟರೆ ಬೇರೆ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸ್ಕ್ಯಾನ್ ಇದೆ ನಮ್ಮ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ. ಕಾಮನ್ ಆಗಿ ಥೈರಾಯ್ಡ್ ಗೆ ಅಂತ ಒಂದು ಸ್ಕ್ಯಾನ್ ಇದೆ, ಥೈರಾಯ್ಡ್ ಸ್ಕ್ಯಾನ್, ಥೈರಾಯ್ಡ್ ಫಂಕ್ಷನ್ ಯಾಕೆ ಜಾಸ್ತಿ ಆಗ್ತಿದೆಯಾ ಇಲ್ಲ ಅದು ಇನ್ಫೆಕ್ಷನ್ ಇಂದಾಗಿ ಜಾಸ್ತಿ ಆಗ್ತಿದೆಯಾ ಅದು ಗೊತ್ತಾಗ್ತದೆ. ಆಮೇಲೆ ಕಿಡ್ನಿಗೆ ಅಂತ ತುಂಬಾ ಸ್ಕ್ಯಾನ್ಸ್ ಇದೆ, ಡಿ ಎಂ ಎಸ್ ಎ ಇರ್ಬೋದು, ಡಿ ಟಿ ಪಿ ಎ ಇರ್ಬೋದು, ಬೋನ್ ಸ್ಕ್ಯಾನ್ ಅಂತ ಇದೆ ಎಲುಬುಗಳ ಸಮಸ್ಯೆ ಗೊತ್ತಾಗ್ಲಿಕ್ಕೆ. ಆಮೇಲೆ ಪ್ರತಿಯೊಂದು ಅಂಗಕ್ಕೂ ಒಂದೊಂದು ಸ್ಕ್ಯಾನ್ ಇದೆ. ಕಾಮನ್ ಆಗಿ ಫೇಮಸ್ ಆಗಿರೋದು ಪೆಟ್ ಸ್ಕ್ಯಾನ್, ಆದರೆ ಬೇರೆ ವಿಭಿನ್ನ ತರದ ಸ್ಕ್ಯಾನ್ಸ್ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಇದೆ.
1: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಕ್ಯಾನ್ಸರ್ನ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸುತ್ತೆ?
0: ನ್ಯೂಕ್ಲಿಯರ್ ಮೆಡಿಸಿನ್ ಮೊದಲು ಫೇಮಸ್ ಆಗಿದ್ದು ಹೇಗೆ ಅಂದರೆ 1920s 1930s ಅಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಇರುವಾಗ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಬಂದಿತ್ತು, ಅದು ತುಂಬಾ ಫೇಮಸ್ ಆಗಿತ್ತು. ಯಾಕಂದ್ರೆ ಥೈರಾಯ್ಡ್ ಕ್ಯಾನ್ಸರ್ಗೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಸರ್ಜರಿ, ಆದರೆ ಸರ್ಜರಿ ಆದ ನಂತರ ಕೂಡ ಸ್ವಲ್ಪ ರೆಸಿಡುವಲ್ ಸೆಲ್ಸ್ ಅಂತ ಇರ್ತದೆ, ರೆಮ್ನೆಂಟ್ ಥೈರಾಯ್ಡ್ ಟಿಶ್ಯೂ ಅಂತ ಇರ್ತದೆ ಆಪರೇಟ್ ಮಾಡಿದ ಸೈಟ್ ಅಲ್ಲಿ, ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಅಂತ ರೇಡಿಯೋ ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಎಬ್ಲೇಷನ್ ಅಂತ ಫೇಮಸ್ ಆಯಿತು. ಸೊ ಅದು ಈಗಲೂ ಅದು ಅಷ್ಟೇ ಪ್ರಮುಖವಾಗಿದೆ. ಇನ್ ಎಡಿಷನ್ ಟು ದಟ್ ಇನ್ನೂ ಒಂದೆರಡು, ಈಗ ಲುಟೀಷಿಯಂ ಅಂತ ಒಂದು ಐಸೋಟೋಪ್ ಬಂದಿದೆ, ಅದನ್ನ ಬೇರೆ ಬೇರೆ ಫಾರ್ಮಸ್ಯೂಟಿಕಲ್ ಜೊತೆ ಟ್ಯಾಗ್ ಮಾಡ್ತಾರೆ, ಅಂದ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿರ್ಬೋದು, ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ ಆಗಿರ್ಬೋದು, ಇದೆರಡಕ್ಕೂ ಒಂದೊಂದು ಪಿ ಎಸ್ ಎಂ ಎ ಅಥವಾ ಸೊಮೆಟೋಸ್ಟಾಟಿನ್ ರಿಸೆಪ್ಟರ್ ಅಂತ ಕ್ಯಾನ್ಸರ್ ಅಲ್ಲಿ ರಿಸೆಪ್ಟರ್ ಎಕ್ಸ್ಪ್ರೆಸ್ ಆಗಿರ್ತದೆ, ಅದನ್ನ ಟಾರ್ಗೆಟ್ ಮಾಡಿ ಟ್ರೀಟ್ ಮಾಡಲಿಕ್ಕೆ ಅಂತ ಈ ರೇಡಿಯೋ ಐಸೋಟೋಪ್ಸ್ ಅನ್ನ ಯೂಸ್ ಮಾಡ್ತಾರೆ. ಡಿಫ್ರೆನ್ಸ್ ಏನಂದ್ರೆ ಈ ಟ್ರೀಟ್ಮೆಂಟ್ಗಳು ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಅದನ್ನು ಕ್ಯಾನ್ಸರ್ ಸೆಲ್ಸ್ ಎಲ್ಲಿರ್ತದೆ ಅಲ್ಲೇ ಹೋಗಿ ಇದು ಟ್ರೀಟ್ ಮಾಡ್ತದೆ. ತುಂಬಾ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಆಗಿರುವ ಕಾರಣ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ತುಂಬಾ ಕಡಿಮೆ ಇರ್ತದೆ.
1: ಈ ಒಂದು ಮೆಡಿಸಿನ್ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೂ ಕೂಡ ಅನ್ವಯ ಆಗುತ್ತಾ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಮಾಡಬೇಕು ಅಂತ ಏನಾದರೂ ಇದೆಯಾ?
0: ಕಾಮನ್ ಆಗಿ ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಅಪ್ರೂವ್ ಆಗಿರುವಂತದ್ದು, ಎಫ್ ಡಿ ಎ ಅಪ್ರೂವ್ಡ್ ಅಥವಾ ಎಲ್ಲ ಕಾಮನ್ ಆಗಿ ಟ್ರೀಟ್ ಮಾಡುವಂತ ಕ್ಯಾನ್ಸರ್ಸ್ ಯಾವ್ದಂದ್ರೆ ಥೈರಾಯ್ಡ್ ಕ್ಯಾನ್ಸರ್ ಇಲ್ಲ ಪ್ರಾಸ್ಟೇಟ್ ಕ್ಯಾನ್ಸರ್, ಇನ್ನೊಂದು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್. ಇದು ಅಲ್ಲದೆ ತುಂಬಾ ಬಗೆಯ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ಗಳು ಈಗ ರಿಸರ್ಚ್ ನಡೀತಾ ಇದೆ. ಲಾಸ್ಟ್ 10 ವರ್ಷದಲ್ಲಿ ಪ್ರಾಸ್ಟೇಟ್ ಮತ್ತು ನ್ಯೂರೋ ಎಂಡೋಕ್ರೈನ್ ಟ್ಯೂಮರ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬಂದಿದೆ. ಸೊ ಇನ್ನು ಒಂದು ಎರಡು ಡಿಕೇಡಲ್ಲಿ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇದೆ.
1: ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಮಾಡುವ ಮುಂಚೆ ಈ ರೋಗಿಗಳನ್ನ ಯಾವ್ದಾದ್ರು ಪರೀಕ್ಷೆಗಳಿಗೆ ಒಳಪಡಿಸಲಾಗುತ್ತಾ ಅಥವಾ ಅವರನ್ನ ತಯಾರು ಮಾಡಬೇಕಾಗತ್ತಾ, ಹೇಗೆ?
0: ಹೌದು, ಕಾಮನ್ ಆಗಿ ರೇಡಿಯೋ

0: ಅಯೋಡಿನ್ ಟ್ರೀಟ್ಮೆಂಟ್ ಅಂತ ಕೊಡುವಾಗ ಅದು ಪೇಷಂಟ್ಸ್ ಅನ್ನ ನಾವು ತಯಾರು ಮಾಡ್ತೇವೆ. ಹೇಗಂದ್ರೆ ಅವರು ಅಯೋಡಿನ್, ಅದು ನಾರ್ಮಲ್ ಉಪ್ಪಲ್ಲಿ ಅಯೋಡಿನ್ ಅಂಶ ಇರ್ತದೆ, ಹಾಗೆ ನಾವು ಅವ್ರಿಗೆ ನಾರ್ಮಲ್ ಅಯೋಡಿನ್ ಫ್ರೀ ಡಯಟ್ ಅಂತ ಹೇಳ್ತೇವೆ. ಅಟ್ಲೀಸ್ಟ್ ಒಂದ್ ಎರಡ್ ಮೂರು ವಾರಗಳ ಕಾಲ ನಾರ್ಮಲ್ ಉಪ್ಪು ತಗೊಳ್ಬಾರ್ದು, ಕಲ್ಲುಪ್ಪು ತಗೊಳ್ಬೇಕು. ಆಮೇಲೆ ಅಯೋಡಿನ್ ಇರುವಂತ ಎಲ್ಲ ಐಟಮ್ಸ್ ಅವಾಯ್ಡ್ ಮಾಡಬೇಕು, ಸಾಲ್ಟ್ ಅವಾಯ್ಡ್ ಮಾಡಬೇಕು, ಸೀ ಫುಡ್ ಅವಾಯ್ಡ್ ಮಾಡಬೇಕು. ಈ ತರ ತುಂಬಾ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ. ಯಾಕಂದ್ರೆ ನಾವು ಕೊಡುವ ಟ್ರೀಟ್ಮೆಂಟ್ ಅಲ್ಲೂ ಅಯೋಡಿನ್ ಇರುವ ಕಾರಣ ನಾರ್ಮಲ್ ಫುಡ್ ಅಲ್ಲಿ ಇರುವಂತ ಅಯೋಡಿನ್ ಜೊತೆ ಇಂಟರ್ಫಿಯರ್ ಆಗಬಾರದು ಅಂತ ನಾವು ಈ ಇನ್ಸ್ಟ್ರಕ್ಷನ್ಸ್ ಹೇಳ್ತೇವೆ ಅವರಿಗೆ.
1: ಒಂದ್ಸಲ ಈ ಟ್ರೀಟ್ಮೆಂಟ್ ಆದ ನಂತರ ಅವರು ಏನಾದರೂ ಜಾಗರೂಕತೆ ವಹಿಸಬೇಕಾಗುತ್ತಾ ಅಥವಾ ಬೇರೆ ಏನಾದರೂ ಪ್ರೊಸೀಜರ್ ಗಳು ಇರ್ತದೆ ಹೇಗೆ?
0: ಹೌದು, ಇದರಲ್ಲಿ ನಾನು ಹೇಳಿದಾಗೆ ರೇಡಿಯೋ ಅಯೋಡಿನ್ ಅಂದ್ರೆ ಅದು ಅವ್ರ ಪೇಷಂಟ್ಸ್ಗೆ ರೇಡಿಯೇಷನ್ ಕೊಡೋದು, ಅವ್ರು ಕುಡಿಬೇಕು. ಸೊ ಅವ್ರು ಕುಡಿದ ನಂತರ ಅವರೇ ರೇಡಿಯೇಷನ್ ನ ಸೋರ್ಸ್ ಆಗ್ತಾರೆ. ಸೊ ಅವರ ಸ್ಕಿನ್ ಅಲ್ಲಿ, ಅವರ ಸಲೈವದಲ್ಲಿ, ಅವರ ಸ್ವೆಟ್ ಅಲ್ಲಿ, ಅವರ ಯೂರಿನ್, ಇದರಲ್ಲೆಲ್ಲ ರೇಡಿಯೇಷನ್ ಇರ್ತದೆ. ಹಾಗೆ ಅವರು ಮಲಕ್ಕೊಳ್ಳುವಾಗ ಅವ್ರು ಸಪ್ರೇಟ್ ಆಗಿ ಒಬ್ಬರೇ ಮಲಗಬೇಕು, ಅವ್ರ ಜೊತೆ ಯಾರೂ ಇರಬಾರ್ದು. ಹಾಗೆ ಅವರ ಬಟ್ಟೆಗಳನ್ನೆಲ್ಲ ಸಪ್ರೇಟ್ ಆಗಿ ಒಗಿಬೇಕು, ಯಾರ ಬಟ್ಟೆ ಜೊತೆ ಕೂಡ ಮಿಕ್ಸ್ ಮಾಡಬಾರ್ದು. ಗರ್ಭಿಣಿಯರು ಇಲ್ಲ ಸಣ್ಣ ಮಕ್ಕಳು ಅವ್ರಿಗಿಂತ ದೂರ ಇರಬೇಕು. ಇದೆಲ್ಲ ಎರಡರಿಂದ ಮೂರು ವಾರಗಳ ಕಾಲ ಅವ್ರು ಫಾಲೋ ಮಾಡಬೇಕು. ಯಾಕಂದ್ರೆ ಅವರ ಬಾಡಿಯಿಂದ ರೇಡಿಯೇಷನ್ ಹೋಗ್ತಾ ಇರ್ತದೆ. ಸೊ ಅದು ಬೇರೆಯವ್ರಿಗೆ ಹಾರ್ಮ್ಫುಲ್, ಅವರಲ್ಲಿ ರೇಡಿಯೇಷನ್ ಆಕ್ಟ್ ಮಾಡ್ತದೆ ಅಗೇನ್ಸ್ಟ್ ಕ್ಯಾನ್ಸರ್ ಸೆಲ್ಸ್, ಆದ್ರೆ ಜನರಲ್ ಪಬ್ಲಿಕ್ ಗೆ ಆ ರೇಡಿಯೇಷನ್ ಒಳ್ಳೇದಲ್ಲ.
1: ಈಗ ಈ ಟ್ರೀಟ್ಮೆಂಟ್ ಎಷ್ಟು ಕಾಲ ತಗೋಬೇಕಾಗ್ತದೆ?
0: ಈ ಟ್ರೀಟ್ಮೆಂಟ್ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಅಯೋಡಿನ್, ರೇಡಿಯೋ ಅಯೋಡಿನ್ ಅದು ಡಿಪೆಂಡ್ ಆಗ್ತದೆ. ಬರೀ ಥೈರಾಯ್ಡ್ ಅಲ್ಲೇ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಥೈರಾಯ್ಡ್ ಗಿಂತ ಹೊರಗಡೆ ಸ್ಪ್ರೆಡ್ ಆಗಿದೆಯಾ, ಇಲ್ಲ ಲಂಗ್ಸ್ಗೆ ಹೋಗಿದೆಯಾ, ಸ್ಕೆಲಿಟನ್ ಮೆಟ್ಸ್ ಇದು ಬೋನ್ಸ್ಗೆ ಹೋಗಿದೆಯಾ, ಇದೆಲ್ಲ ನೋಡಿ ನಾವು ಎಷ್ಟು ಸಲ ಬೇಕಾಗ್ತದೆ ಅಂತ ಡಿಸೈಡ್ ಮಾಡಿರ್ತೇವೆ. ಆಮೇಲೆ ಹೇಗೆ ರೆಸ್ಪಾಂಡ್ ಆಗ್ತದೆ ಅದೆಲ್ಲ ನೋಡಿ ಮತ್ತೆ ಡಿಸೈಡ್ ಮಾಡ್ತೇವೆ ನಾವು.
1: ಈಗ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡುವಾಗ ನಾವು ಕೀಮೋಥೆರಪಿ ಬಗ್ಗೆ ಮಾತಾಡ್ತೇವೆ. ಈಗ ಈ ಕೀಮೋಥೆರಪಿಗೂ ಮತ್ತೆ ಈ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು ಡಾಕ್ಟ್ರೆ?
0: ಕೀಮೋಥೆರಪಿ ಮತ್ತು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಸ್ಗೆ ವ್ಯತ್ಯಾಸ ಏನಂದ್ರೆ, ಇದು ಡೈರೆಕ್ಟ್ ಆಗಿ ಹೋಗಿ ಟಾರ್ಗೆಟೆಡ್ ಟ್ರೀಟ್ಮೆಂಟ್, ಸೆಲ್ಸ್ನ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಲ್ಲೇ ಆಕ್ಟ್ ಆಗ್ತದೆ. ಹಾಗೆ ಅದರಿಂದಾಗಿ ಸೈಡ್ ಇಫೆಕ್ಟ್ಗಳು, ಕೀಮೋಥೆರಪಿಯಲ್ಲಿ ಕಾಮನ್ ಆಗಿ ಹೇರ್ ಫಾಲ್ ಆಗೋದು, ಇಲ್ಲ ವಾಮಿಟಿಂಗ್, ಇಲ್ಲ ಬೋನ್ ಮ್ಯಾರೋ ಸಪ್ರೇಷನ್ ಅಂದ್ರೆ ಬ್ಲಡ್ ಕೌಂಟ್ಸ್ ಎಲ್ಲ ಕಡಿಮೆ ಆಗೋದು, ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ. ಆಮೇಲೆ ಇನ್ನು ಇದಕ್ಕಿನ್ನ ಅಡಿಷನ್ ಆಗಿ ಇನ್ನೂ ತುಂಬಾ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಇರ್ತದೆ. ಈ ತರದ ಸೈಡ್ ಇಫೆಕ್ಟ್ಸ್ ಎಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬರೋದು ತುಂಬಾ ಅಪರೂಪ. ಇದು ತುಂಬಾ ಟಾರ್ಗೆಟೆಡ್ ಆಗಿ ಇರ್ತದೆ ಟ್ರೀಟ್ಮೆಂಟ್.
1: ಈಗ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನುವಂಥದ್ದು ಈಗ ಲಭ್ಯತೆ ಹೇಗಿದೆ ಅಂದ್ರೆ, ಎಲ್ಲ ಆಸ್ಪತ್ರೆಗಳಲ್ಲೂ ಸಿಗ್ತದ ಅಥವಾ ಕಾಸ್ಟ್ ಬಗ್ಗೆ ಮಾತಾಡ್ತಾರೆ, ಇದು ಕಾಸ್ಟ್ಲಿನ ಸಾಮಾನ್ಯರ ಜನರಿಗೂ ಕೂಡ ಇದು ಕೈಗೆಟುಕುವಂತದ್ದ ಹೇಗೆ?
0: ಈಗ BPL ಕಾರ್ಡ್ ಇರೋ ಜನರಿಗೆ ಅಂತ ಸಾಮಾನ್ಯವಾಗಿ ಪೆಟ್ ಸ್ಕ್ಯಾನ್ ಎಲ್ಲ ಅವರಿಗೆ ಕನ್ಸೆಷನ್ ಕೊಟ್ಟು ಮಾಡಲಾಗ್ತಿದೆ. ಹಾಗೆ ತುಂಬಾ ಕಡಿಮೆ ದರಕ್ಕೆ ಸ್ಕ್ಯಾನ್ ಮಾಡ್ತಿದ್ದಾರೆ. ಹಾಗೆ ರೇಡಿಯೋಯಿಡಿನ್ ಟ್ರೀಟ್ಮೆಂಟ್ ಕೂಡ BPL ಕಾರ್ಡ್, ಆಯುಷ್ಮಾನ್ ಭಾರತ್ ಸ್ಕೀಮ್ ಮೂಲಕ ಅವರಿಗೆಲ್ಲ ಫ್ರೀಯಾಗಿ ದೊರೀತಾ ಇದೆ. ಇದನ್ನ ಇನ್ನೂ ಜಾಸ್ತಿ ಸ್ಕೀಮ್ಸ್ ಎಲ್ಲ ಮಾಡೋದು ಅವಶ್ಯಕತೆ ಇದೆ ಅಂತ ನನ್ನ ನಂಬಿಕೆ.
1: ಮತ್ತೆ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ಕ್ಷೇತ್ರದಲ್ಲಿ ಇತ್ತೀಚೆಗೆ ಏನಾದರೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳು ಅಥವಾ ಹೊಸ ಆವಿಷ್ಕಾರಗಳು ಈ ತರ ನಡೀತಾ ಇದೆಯಾ?
0: ಹೌದು, ಇದರಲ್ಲಿ ತುಂಬಾ ಹೊಸ ಹೊಸ ರೇಡಿಯೋ ಟ್ರೇಸರ್ ಅಂದ್ರೆ ರೇಡಿಯೇಷನ್ ಎಮಿಟ್ ಮಾಡುವಂತ ಮೆಡಿಸಿನ್ಗಳು ಬರ್ತಾನೆ ಇರ್ತದೆ. ಸೊ ಈಗ ಹೊಸತ್ತೊಂದು ಫ್ಯಾಪಿ ಅಂತ ಒಂದು ಮಾಲಿಕ್ಯೂಲ್ ಬಂದಿದೆ. ಸೊ ನಾವು ನಾರ್ಮಲ್ ಆಗಿ ಸ್ಕ್ಯಾನ್ ಮಾಡುವಾಗ ಟ್ಯೂಮರ್ ಸೆಲ್ಸ್ ಗಳಿಗೆ ಅಟ್ಯಾಚ್ ಆಗುವಂತ ಟ್ರೇಸರ್ ಯೂಸ್ ಮಾಡ್ತೇವೆ. ಆದ್ರೆ ಇದೇನಂದ್ರೆ ಟ್ಯೂಮರ್ ಸೆಲ್ಸ್ ನ ಹತ್ತಿರ ಇರುವ ಮೈಕ್ರೋ ಎನ್ವೈರನ್ಮೆಂಟ್ ಅಂತ ಹೇಳ್ತೇವೆ, ಅಲ್ಲಿ ಬೈಂಡ್ ಆಗುವಂತ ಇದು ಯೂಸ್ ಮಾಡ್ತೇವೆ. ಹಾಗೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತ FDG ಅಂತ ಟ್ರೇಸರ್, ಅದಕ್ಕೆ ಪೇಷಂಟ್ಸ್ ಫಾಸ್ಟಿಂಗ್ ಮಾಡಬೇಕು, ಆಮೇಲೆ ಶುಗರ್ ತುಂಬಾ ಜಾಸ್ತಿ ಇದ್ರೆ ಸ್ಕ್ಯಾನ್ ಕ್ವಾಲಿಟಿ ಅಷ್ಟು ಒಳ್ಳೇದಾಗಿ ಬರುವುದಿಲ್ಲ. ಸೊ ಇದು ಫ್ಯಾಪಿ ಅಂದ್ರೆ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಇದರಲ್ಲಿ ಕಮ್ಮಿ ಇರುತ್ತೆ. ಹಾಗೆ ಇದು ತುಂಬಾ ಒಳ್ಳೆ ಒಂದು ಆಲ್ಟರ್ನೇಟಿವ್ ಆಗಿದೆ FDGಗೆ. ಹಾಗೆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ತುಂಬಾ ಹೊಸ ಹೊಸ ಟ್ರೇಸರ್ಸ್ ಗಳು ಬರ್ತಾ ಇದೆ, ರಿಸರ್ಚ್ ತುಂಬಾ ನಡೀತಾ ಇದೆ ಇದರಲ್ಲಿ.
1: ಈಗ ನಾವು ಕ್ಯಾನ್ಸರ್ ಅಂತ ಹೇಳುವಾಗ ಬೇರೆ ಬೇರೆ ಸ್ಟೇಜ್ ಗಳು ಅಂತ ಹೇಳ್ತೇವೆ, ಈ ನ್ಯೂಕ್ಲಿಯರ್ ಮೆಡಿಸಿನ್ ಅನ್ನೋಂಥದ್ದು ಯಾವ ಸ್ಟೇಜ್ ಅಲ್ಲಿ ಜಾಸ್ತಿ ಉಪಯೋಗಕ್ಕೆ ಬೀಳ್ತದೆ?
0: ಇದು ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಸ್ಪೆಟ್ ಸ್ಕ್ಯಾನ್ ಅಂತ ನೋಡಿದ್ರೆ ಯಾವ ಸ್ಟೇಜ್ ಅಂತ ಗೊತ್ತಾಗ್ಲಿಕ್ಕೆ ನಾವು ಮಾಡುವಂತ ಸ್ಕ್ಯಾನ್. ಆಮೇಲೆ ಟ್ರೀಟ್ಮೆಂಟ್ ಅಲ್ಲಿ ನಾವು ನಾರ್ಮಲ್ ಆಗಿ ಹೇಳೋದು ಈಗ ಬಂದಿರುವ ಎಲ್ಲ ಲುಟೀಷಿಯಂ ಟ್ರೀಟ್ಮೆಂಟ್ ಗಳು Stage 4 ಎಲ್ಲ ಕಡೆ ಸ್ಪ್ರೆಡ್ ಆಗಿರುವಂತ ಕ್ಯಾನ್ಸರ್ ಅಲ್ಲೇ ನಾವು ಯೂಶಲಿ ಅದನ್ನ ಕೊಡ್ತೇವೆ.
1: ಈಗ ಒಂದ್ಸರಿ ಚಿಕಿತ್ಸೆ ತಗೊಂಡ ನಂತರ ಕ್ಯಾನ್ಸರ್ ಸಂಪೂರ್ಣವಾಗಿ ಗುಣಮುಖ ಆಗಿರ್ತದ ಅಥವಾ ಅದು ಮತ್ತೆ ಬರುವಂತ ಸಾಧ್ಯತೆ ಏನಾದ್ರೂ ಇರ್ತದ ಡಾಕ್ಟ್ರೆ?
0: ಅದು ಕೂಡ ಯಾವ

0: ಕ್ಯಾನ್ಸರ್ ಯಾವ ಟ್ರೀಟ್ಮೆಂಟ್ ಅದರ ಮೇಲೆ ಡಿಪೆಂಡ್ ಆಗ್ತದೆ. ನಾವೀಗ ಥೈರಾಯ್ಡ್ ಕ್ಯಾನ್ಸರ್ ಆದ್ರೆ ಥೈರಾಯ್ಡ್ ನೆಕ್ಕಲ್ಲಿ ಥೈರಾಯ್ಡ್ ಅಲ್ಲಿ ಮಾತ್ರ ಡಿಸೀಸ್ ಇದ್ರೆ ಈ ಟ್ರೀಟ್ಮೆಂಟ್ ಒಂದ್ ಸಲ ಕೊಟ್ರೆ ಯೂಶಲಿ ಮತ್ತೆ ಬರುವ ಚಾನ್ಸಸ್ ತುಂಬಾ ಕಡಿಮೆ ಆಗ್ತದೆ. ಆದ್ರೆ ಲಂಗ್ಸ್ಗೆ ಅಥವಾ ಬೋನ್ಗೆ ಎಲ್ಲ ಸ್ಪ್ರೆಡ್ ಆಗಿದ್ರೆ ಡಿಸೀಸ್ ಕಂಟ್ರೋಲ್ ಅಲ್ಲಿ ಇರ್ತದೆ, ಅದು ಕಂಪ್ಲೀಟ್ ಆಗಿ ಗುಣಮುಖ ಆಗ್ತದೆ ಅಂತ ಹೇಳೋದು ಕಷ್ಟ ಇದೆ ತುಂಬಾ. ಈಗ ಇನ್ನೊಂದು ನಾವು ಹೇಳಿದೆ ಪ್ರಾಸ್ಟೇಟ್ ಕ್ಯಾನ್ಸರ್, ನ್ಯೂರೋಎಂಡೋಕ್ರೈನ್ ಕ್ಯಾನ್ಸರ್, ಇದೆಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿ ಗುಣಮುಖ ಆಗೋದಿಲ್ಲ. ಆದ್ರೆ ಪೇಷಂಟಿನ ಸಿಂಪ್ಟಮ್ಸ್ ಕಡಿಮೆ ಆಗ್ತದೆ, ಡಿಸೀಸ್ ಮುಂದೆ ಹೋಗುದು ಪ್ರೋಗ್ರೆಷನ್ ಆಗುದು ಇದು ಸ್ವಲ್ಪ ಕಡಿಮೆ ಆಗ್ತದೆ, ಸ್ವಲ್ಪ ನಿಧಾನ ಆಗಿ ಆಗ್ತದೆ. ಪೇಷಂಟಿನ ಲೈಫ್ ಸ್ಟೈಲ್ ತುಂಬಾ ಇಂಪ್ರೂವ್ ಆಗ್ತದೆ, ಅವರಿಗೆ ಪೇಯ್ನ್ ರಿಲೀಫ್ ಆಗ್ತದೆ, ಇದೆಲ್ಲ ನ್ಯೂಕ್ಲಿಯರ್ ಮೆಡಿಸಿನ್ ಚಿಕಿತ್ಸೆಗಳಿಂದ ಸಾಧ್ಯ ಆಗ್ತದೆ.
1: ಡಾಕ್ಟರ್, ಈಗ ತಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಬರುವಂತಹ ರೋಗಿಗಳಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಯಾವ ರೀತಿಯಾದಂತಹ ಭಯಗಳಿರ್ತವೆ?
0: ಯೂಶುವಲಿ ಅವರಿಗೆ ಭಯ ಏನಿರ್ತದೆ ಅಂದ್ರೆ ರೇಡಿಯೇಷನ್. ರೇಡಿಯೇಷನ್ ಇಂದ ಅವರಿಗೆ ನಂಗೆ ರೇಡಿಯೇಷನ್ ಬಂದ್ರೆ ಏನಾಗ್ತದೆ ಅಂತ ಇರ್ತದೆ. ಆದ್ರೆ ಈಗ ನಾವು ಕೊಡ್ತಿರುವ ರೇಡಿಯೇಷನ್ ಎಲ್ಲ ತುಂಬಾ ಕಮ್ಮಿ ಅಮೌಂಟ್ ಆಫ್ ರೇಡಿಯೇಷನ್, ಹಾಗೆ ಅವರಿಗೆ ಜಾಸ್ತಿ ಸೈಡ್ ಇಫೆಕ್ಟ್ ಇಲ್ಲದಂತ ಟ್ರೀಟ್ಮೆಂಟ್.
1: ಈಗ ಈ ಒಂದು ಟ್ರೀಟ್ಮೆಂಟ್ ಅನ್ನು ಮಕ್ಕಳಿಗೆ ಕೂಡ ಕೊಡಬಹುದಾ? ಹೇಗೆ?
0: ಹೌದು, ಮಕ್ಕಳಲ್ಲಿ ಕೂಡ ನಾವು ಥೈರಾಯ್ಡ್ ಕ್ಯಾನ್ಸರ್ ನಾವು ಕಾಮನ್ ಆಗಿ ನೋಡ್ತೇವೆ, ಹಾಗೆ ಮಕ್ಕಳಲ್ಲಿ ಕಾಮನ್ ಆಗಿ ಕೊಡ್ತೇವೆ.
1: ಇನ್ನು ಬಾಣಂತಿಯರಿಗೆ ಹೇಗೆ? ಇದು
0: ಬ್ರೆಸ್ಟ್ ಫೀಡಿಂಗ್ ಪೇಷಂಟ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಾದ್ರೆ ಬ್ರೆಸ್ಟ್ ಫೀಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ. ಹಾಗೆ ಯಾಕಂದ್ರೆ ಅವರ ಬ್ರೆಸ್ಟ್ ಮಿಲ್ಕ್ ಅಲ್ಲಿ ರೇಡಿಯೇಷನ್ ಬರ್ತದೆ, ಇದು ಮಕ್ಕಳಿಗೆ ಕೊಡಬಾರ್ದು ಮಿಲ್ಕ್. ಸೊ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತೇವೆ.
1: ಈಗ ತಮ್ಮ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಮೆಡಿಸಿನ್ ನ ಒಂದು ಬೆಸ್ಟ್ ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ, ಒಂದು ಒಳ್ಳೆಯ ಉಪಯೋಗ ಅಥವಾ ಒಳ್ಳೆಯ ಅನುಕೂಲ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ?
0: ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಇದು ತುಂಬಾ ನಾನ್ ಇನ್ವೆಸಿವ್, ಅಂದ್ರೆ ನಾವು ಇದರಲ್ಲಿ ಸರ್ಜರಿ ತರ ನಾವು ಪೇಷಂಟ್ಸ್ ಅನ್ನ ಓಪನ್ ಅಪ್ ಮಾಡೋದಿಲ್ಲ, ಆಮೇಲೆ ಅಷ್ಟು ಕಾಂಪ್ಲೆಕ್ಸ್ ಇಲ್ಲ. ರೇಡಿಯೋಥೆರಪಿ ಅಂದ್ರೆ ಒಂದು ಮೆಷಿನ್ ಮೂಲಕ ರೇಡಿಯೇಷನ್ ಕೊಡುದು, ಆಮೇಲೆ ಕೀಮೋಥೆರಪಿ ಹೋಲಿಸಿದ್ರೆ ಸೈಡ್ ಇಫೆಕ್ಟ್ಸ್ಗಳು ತುಂಬಾ ಕಡಿಮೆ ಇದೆ. ಸೊ ಇದು ತುಂಬಾ ಸಿಂಪಲ್ ಆಗಿರುವಂತಹ ಟ್ರೀಟ್ಮೆಂಟ್, ತುಂಬಾ ಸಿಂಪಲ್ ಆಗಿ ವಿದೌಟ್ ಎನಿ ಸೈಡ್ ಇಫೆಕ್ಟ್ಸ್ ಇರುವಂತಹ ಟ್ರೀಟ್ಮೆಂಟ್.
1: ಈಗ ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಸ್ಕ್ರೀನಿಂಗ್ ಬಗ್ಗೆ ಮಾತಾಡ್ತೇವೆ, ಆ ಸಂದರ್ಭದಲ್ಲಿ ಈ ಪೆಟ್ ಸ್ಕ್ಯಾನ್ ಅನ್ನು ಮಾಡಲಾಗುತ್ತಾ ಅಥವಾ ವೈದ್ಯರ ಸಲಹೆ ಮೇರೆಗೆ ಮಾಡುವಂತಹದ್ದು? ಇದು
0: ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದ್ರೆ ಕೆಲವು ಪೇಷಂಟ್ಸ್ಗೆ ಜ್ವರ ಇರ್ತದೆ, ಜ್ವರ ಅಂದ್ರೆ ಒಂದು ಸಿಂಪ್ಟಮ್, ಅದೊಂದು ಡಿಸೀಸ್ ಅಲ್ಲ. ಸೊ ಆ ಸಿಂಪ್ಟಮ್ಗೆ ತುಂಬಾ ತರದ ಕಾಸ್ ಗಳಿರ್ತದೆ, ಅದರಲ್ಲೂ ಒಂದು ಕ್ಯಾನ್ಸರ್ ಕೂಡ ಹೌದು. ಸೊ ಅವರು ತುಂಬಾ ಬ್ಲಡ್ ಟೆಸ್ಟ್ ಸ್ಕ್ಯಾನ್ಗಳು ಇದೆಲ್ಲ ಮಾಡಿದ್ರು ಅವ್ರಿಗೆ ಯಾಕೆ ಜ್ವರ ಬಂದಿದೆ ಅಂತ ಉತ್ತರ ಗೊತ್ತಿರುವುದಿಲ್ಲ, ಆಗ ಪೆಟ್ ಸ್ಕ್ಯಾನ್ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಕ್ಯಾನ್ಸರ್ ಬಂದಿದೆಯಾ ಇಲ್ಲ ಅವ್ರಿಗೆ ಇನ್ಫೆಕ್ಷನ್ ಬಂದಿದೆಯಾ ಇದು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಪೆಟ್ ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ.
1: ಡಾಕ್ಟ್ರೆ, ಹಾಗೆ ನಾವು ಈ ರೇಡಿಯೋಥೆರಪಿ ಅನ್ನೋದ್ರ ಬಗ್ಗೆ ಕೇಳ್ತೇವೆ, ಈ ರೇಡಿಯೋಥೆರಪಿಗೂ ನ್ಯೂಕ್ಲಿಯರ್ ಮೆಡಿಸಿನ್ಗೂ ಇರುವಂತಹ ವ್ಯತ್ಯಾಸಗಳೇನು?
0: ರೇಡಿಯೋಥೆರಪಿ ನ್ಯೂಕ್ಲಿಯರ್ ಮೆಡಿಸಿನ್ ಎರಡರಲ್ಲೂ ರೇಡಿಯೇಷನ್ ಬರ್ತದೆ. ಸೊ ಡಿಫ್ರೆನ್ಸ್ ಏನು ಅಂತ ಎಲ್ಲರಿಗೂ ಕಾಮನ್ ಆಗಿರುವಂತಹ ಡೌಟ್. ರೇಡಿಯೋಥೆರಪಿಯಲ್ಲಿ ಏನಂದ್ರೆ ಹೊರಗಿಂದ ಮೆಷಿನ್ ರೇಡಿಯೇಷನ್ ಕೊಡೋದು ಒಂದು ಏರಿಯಾಗೆ. ಸೊ ಆ ಏರಿಯಾ ಪರ್ಟಿಕ್ಯುಲರ್ ಏರಿಯಾದ ಹತ್ರ ಇರುವಂತಹ ಏರಿಯಾ ಕೂಡ ರೇಡಿಯೇಷನ್ ಹೋಗ್ತದೆ. ನ್ಯೂಕ್ಲಿಯರ್ ಮೆಡಿಸಿನ್ ಅಂದ್ರೆ ನಾವು ಮೆಡಿಸಿನ್ ಯೂಶುವಲಿ ಕೊಡೋದು ಕುಡಿಲಿಕ್ಕೆ ಅಥವಾ ಇಂಜೆಕ್ಷನ್ ಆಗಿ, ಈ ಎರಡು ವಿಧಾನಗಳ ಮೂಲಕ ನಾವು ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಕೊಡ್ತದೆ. ಆ ಮೆಡಿಸಿನ್ ಅದೇ ಎಲ್ಲೆಲ್ಲಿ ಕ್ಯಾನ್ಸರ್ ಹರಡಿದೆ ಅಲ್ಲೆಲ್ಲಿ ಹೋಗಿ ಅದೇ ಆ ಕೆಲಸ ಮಾಡ್ತದೆ. ಹಾಗೆ ಇದು ತುಂಬಾ ಸೇಫ್, ತುಂಬಾ ಟಾರ್ಗೆಟೆಡ್, ಎಲ್ಲೆಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಲ್ಲಿ ಮಾತ್ರ ಆಕ್ಟ್ ಆಗ್ತದೆ.
1: ಡಾಕ್ಟರ್, ಈಗ ಈ ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ ಏನಿದೆ ಅದರ ಪ್ರಕ್ರಿಯೆ ಹೇಗಿರುತ್ತೆ, ಅದನ್ನ ಹೇಗೆ ಮಾಡ್ತೀರಾ, ಅದರಲ್ಲಿ ಏನೆಲ್ಲ ಒಳಗೊಂಡಿರುತ್ತೆ ಡಾಕ್ಟ್ರೆ?
0: ನ್ಯೂಕ್ಲಿಯರ್ ಮೆಡಿಸಿನ್ ಟ್ರೀಟ್ಮೆಂಟ್ಗೆ ಥೆರನೋಸ್ಟಿಕ್ಸ್ ಅಂತ ಹೇಳ್ತೇವೆ. ಥೆರನೋಸ್ಟಿಕ್ಸ್ ಅಂದ್ರೆ ಥೆರ ಅಂದ್ರೆ ಥೆರಪಿ, ನೋಸ್ಟಿಕ್ಸ್ ಅಂದ್ರೆ ಡಯಾಗ್ನೋಸ್ಟಿಕ್ಸ್, ಅಂದ್ರೆ ನಾವು ಏನೇನು ನೋಡ್ತೇವೆ ಅದನ್ನೇ ನಾವು ಟ್ರೀಟ್ ಮಾಡೋದು. ಸೊ ನಾವು ಒಂದು ಮಾಲಿಕ್ಯೂಲ್ ನಾವು ಯೂಸ್ ಮಾಡ್ತೇವೆ, ಒಂದು ಉದಾಹರಣೆಗೆ ನಾವು ಪ್ರೋಸ್ಟೇಟಿಗೆ ಹೇಳಿದೆ ನಾನು PSMA ಅಂತ, ಅದನ್ನ ನಾವು ಒಂದು ಗ್ಯಾಲಿಯಂ ಅಂತ, ಗ್ಯಾಲಿಯಂ 68 ಅಂತ ರೇಡಿಯೋ ಲೇಬಲ್ಡ್ ಮಾಲಿಕ್ಯೂಲ್ ಇದೆ, ಅದರ ಜೊತೆ ಟ್ಯಾಗ್ ಮಾಡಿ ಒಂದು ಸ್ಕ್ಯಾನ್ ಮಾಡ್ತೇವೆ ಪೆಟ್ ಸ್ಕ್ಯಾನ್, ಅದು ಆ ಡಿಸೀಸ್ ಎಲ್ಲೆಲ್ಲಿ ಹರಡಿದೆ ಅಂತ ಆ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಅಂದ್ರೆ ಬೋನ್ ಅಲ್ಲಿ ಹರಡಿದೆಯಾ ಇಲ್ಲ ಲಿಂಫ್ ನೋಡಿಗೆ ಹರಡಿದೆಯಾ ಇದೆಲ್ಲ ಗೊತ್ತಾಗ್ತದೆ ನಮಗೆ ಸ್ಕ್ಯಾನ್ ಅಲ್ಲಿ. ಸೊ ನಾವು ಸ್ಕ್ಯಾನ್ ಅಲ್ಲಿ ನಮ್ಮ ಮಾಲಿಕ್ಯೂಲ್ ಅಲ್ಲಲ್ಲಿ ಹೋಗ್ತದೆ ಅಂತ ಕೂಡ ಗೊತ್ತಾಗ್ತದೆ. ಸೊ ನಾವು ಅದೇ PSMA ಮಾಲಿಕ್ಯೂಲ್ ಅನ್ನ ಲುಟೀಶಿಯಂ ಜೊತೆ, ಲುಟೀಶಿಯಂ ಅಂದ್ರೆ ಒಂದು ಬೀಟಾ ರೇಡಿಯೇಷನ್ ಅನ್ನ ಎಮಿಟ್ ಮಾಡುವಂತ, ವಿಕಿರಣ ಅನ್ನು ಎಮಿಟ್ ಮಾಡುವಂತ ಒಂದು ಮಾಲಿಕ್ಯೂಲ್, ಅದ್ರ ಜೊತೆ ಅದನ್ನೇ PSMA ಅನ್ನು ಟ್ಯಾಗ್ ಮಾಡ್ತೇವೆ. ಸ್ಕ್ಯಾನ್ ಮಾಡುವಾಗಲೇ ಗೊತ್ತಾಗ್ತದೆ ನಮಗೆ ಮೆಡಿಸಿನ್ ಇಲ್ಲಿ ಹೋಗ್ತದೆ, ಇಲ್ಲಿ ಆಕ್ಟ್ ಮಾಡ್ತದೆ, ಇದೆಲ್ಲ ನಮಗೆ ಮೊದಲೇ ಗೊತ್ತಿರ್ತದೆ. ಅದನ್ನೇ ನಾವು ಇನ್ನೊಂದು ರೇಡಿಯೋ ಐಸೋಟೋಪ್ ಅದೇ ಮಾಲಿಕ್ಯೂಲ್ ಜೊತೆ ಕಂಬೈನ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಹಾಗೆ

0: ಇದರಿಂದ ನಮಗೆ ಟ್ರೀಟ್ಮೆಂಟ್ ಟಾರ್ಗೆಟೆಡ್ ಆಗಿದೆ, ಇಫೆಕ್ಟಿವ್ ಆಗಿದೆ, ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅಂತ ಇದೆಲ್ಲ ನಮಗೆ ಆ ಸ್ಕ್ಯಾನ್ ಇಂದ ಗೊತ್ತಾಗ್ತದೆ.
1: ಈ ಟ್ರೀಟ್ಮೆಂಟ್ ಅನ್ನ ಒಂದೇ ಸರಿ ತಗೋಬೇಕು ಮತ್ತೆ ಮತ್ತೆ ತಗೊಳ್ಳುವಂತ ಸನ್ನಿವೇಶ ಬರ್ತದೆ ಡಾಕ್ಟ್ರೆ?
0: ಹೌದು, ನಾನು ಈಗ ಹೇಳಿದ ಉದಾಹರಣೆ ಕೊಟ್ಟ ಪಿ ಎಸ್ ಎಂ ಎ ಅಂತ ಇರೋದು, ನಾವು ನಾರ್ಮಲ್ ಆಗಿ ಏನ್ ಮಾಡ್ತೇವೆ ಅಂದ್ರೆ ಒಂದು ಎರಡು ಟ್ರೀಟ್ಮೆಂಟ್ ಕೊಡ್ತೇವೆ, ಎರಡು ಸೈಕಲ್ಗಳು, ಎರಡೆರಡು ತಿಂಗಳು ಆದ್ಮೇಲೆ ಎರಡು ಸೈಕಲ್ ಕೊಡ್ತೇವೆ. ಆ ಎರಡು ಸೈಕಲ್ ಕೊಟ್ಟ ಮೇಲೆ ನಾವು ಹೇಗೆ ರೆಸ್ಪಾಂಡ್ ಆಗಿದೆ ಅಂತ ಅದೇ ಸ್ಕ್ಯಾನ್ ಮಾಡ್ತೇವೆ. ಆ ಪಿ ಎಸ್ ಎಂ ಎ ಅದೇ ಸ್ಕ್ಯಾನ್ ಮಾಡ್ತೇವೆ ನಾವು, ಗ್ಯಾಲಿಯಂ ಪಿ ಎಸ್ ಎಂ ಎ ಅಂತ ಹೇಳಿದ್ದೀನಲ್ಲ, ಅದನ್ನೇ ಸ್ಕ್ಯಾನ್ ಮಾಡಿ ನೋಡ್ತೇವೆ. ಆ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ರೆಸ್ಪಾಂಡ್ ಆಗಿದೆ, ಸೊ ಅಲ್ಲಿ ಇಲ್ಲ ಡಿಸೀಸ್ ಸ್ಟೇಬಲ್ ಆಗೇ ಇದೆ, ಜಾಸ್ತಿ ಪ್ರೋಗ್ರೆಸ್ ಆಗಿಲ್ಲ ಅಂದ್ರೆ ಮತ್ತೆ ಎರಡು ಸೈಕಲ್ ಕೊಡ್ತೇವೆ. ಈ ಎರಡು ಸೈಕಲ್ ಇದೇ ತರ ಮ್ಯಾಕ್ಸಿಮಮ್ 6-7 ಸೈಕಲ್ಗಳು ಕೊಡ್ತೇವೆ.
1: ಈಗ ಆಸ್ಪತ್ರೆಗಳಲ್ಲಿ ಇಲ್ಲಿ ಯಾವ ರೀತಿಯಾದಂತಹ ಸೇಫ್ಟಿ ಮೆಷರ್ಸ್ ಅನ್ನ ತಗೋತೀರಾ ತಾವು ಈ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾದ್ರೆ?
0: ಸೊ ನಮ್ಗೆ ಇದು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಆಫ್ ಇಂಡಿಯಾ AERB, ಒಂದು ಥೆರಪಿ ಬೆಡ್ ಐಸೋಲೇಷನ್ ಬೆಡ್ ಮಾಡಬೇಕಿದ್ರೆ ಏನೇನು ವಾರ್ಡ್ಗೆ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ರೂಲ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದೆ. ನಾವು ಅದನ್ನೇ ಫಾಲೋ ಮಾಡಿಕೊಂಡು ಒಂದು ವಾರ್ಡ್ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ. ಉದಾಹರಣೆಗೆ ವಾಲ್ ನ ಥಿಕ್ನೆಸ್ ತುಂಬಾ ಜಾಸ್ತಿ ಇರ್ತದೆ, ಅದರೊಳಗೆ ವಾರ್ಡ್ ಒಳಗೆ ಬೇರೆ ಯಾರಿಗೂ ಎಂಟ್ರಿ ಇಲ್ಲ. ಆಮೇಲೆ ವಾರ್ಡಿಗೆ ಸಪರೇಟ್ ಆಗಿ ಒಂದು ಟ್ಯಾಂಕ್ ಇರ್ತದೆ. ಆ ಟ್ಯಾಂಕ್ ಸಪರೇಟ್ ಆಗಿ ಯಾಕಿರ್ತದೆ ಅಂದ್ರೆ ಅದ್ರ ಒಳಗಿರೋದೊಂದು ಪೇಷಂಟ್, ಆ ಪೇಷಂಟ್ ರೇಡಿಯೇಷನ್ ಅನ್ನ ಎಮಿಟ್ ಮಾಡ್ತಿರ್ತಾರೆ, ಅವರ ಯೂರಿನ್ ಅಲ್ಲಿ ಕೂಡ ರೇಡಿಯೇಷನ್ ಇರ್ತದೆ. ಸೊ ಅವರು ಯೂಸ್ ಮಾಡುವಂತ ಟಾಯ್ಲೆಟ್ ಸಪರೇಟ್ ಟ್ಯಾಂಕ್ ಕನೆಕ್ಟ್ ಆಗಿರ್ತದೆ, ಆ ಟ್ಯಾಂಕ್ ನಾರ್ಮಲ್ ಟ್ಯಾಂಕ್ ಜೊತೆ ಮಿಕ್ಸ್ ಆಗಬಾರ್ದು. ಸೊ ಆ ಟ್ಯಾಂಕ್ ಒಂದು 3 ಕಾಲ ಅದನ್ನ ಸಪರೇಟ್ ಆಗಿ ಇಟ್ಟು ಜನರಲ್ ವೇಸ್ಟ್ ಜೊತೆ ಡಿಸ್ಪೋಸ್ ಮಾಡ್ತೇವೆ. ಇದು ಯಾಕೆ ಮಾಡ್ತೇವೆ ಅಂದ್ರೆ ಆ ರೇಡಿಯೋ ಆಕ್ಟಿವ್ ವೇಸ್ಟ್ ನಾರ್ಮಲ್ ಜನರಿಗೆ ಆಕ್ಸೆಸ್ ಆಗಬಾರದು ಅಂತ.
1: ಈಗ ಈ ಒಂದು ಟ್ರೀಟ್ಮೆಂಟ್ ಏನಿದೆ ಇದು ಈ ಹೆಲ್ತ್ ಇನ್ಶೂರೆನ್ಸ್ ಗಳಲ್ಲಿ ಕವರ್ ಆಗಿರ್ತದ ಹೇಗೆ?
0: ಹೌದು, ಈಗ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಾರ್ಮಲ್ ಆಗಿ FDA ಅಪ್ರೂವ್ಡ್ ಎಲ್ಲ ಯಾವ್ದಿದೆ, ರೇಡಿಯೋಡಿನ್ ಥೆರಪಿ ತುಂಬಾ ವರ್ಷಗಳ ಕಾಲ ಕೊಡ್ತಿದ್ದಾರೆ, ಸೊ ಅದು ಕವರ್ ಆಗಿದೆ. ಹಾಗೆ ಈಗ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ, ನ್ಯೂರೋಎಂಡೋಕ್ರೈನ್ ಟ್ಯೂಮರ್ಗಳಿಗೆ ಇರುವ ಟ್ರೀಟ್ಮೆಂಟ್ಗಳು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಿರ್ತದೆ.
1: ಡಾಕ್ಟರ್, ಈಗ ಕಡೆಯದಾಗಿ ನಮ್ಮ ಕೇಳುಗರಿಗೆ ಈ ನ್ಯೂಕ್ಲಿಯರ್ ಮೆಡಿಸಿನ್ ಬಗ್ಗೆ ಒಂದು ಸಂದೇಶ ಕೊಡಬೇಕು, ಅವ್ರಿಗೇನೋ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ?
0: ಜನರಲಿ ನ್ಯೂಕ್ಲಿಯರ್ ಮೆಡಿಸಿನ್, ನ್ಯೂಕ್ಲಿಯರ್ ಅಂತ ವರ್ಡ್ ಕೇಳಿದಾಗ ಜನರಲಿ ನಾರ್ಮಲ್ ಆಗಿ ತುಂಬಾ ಭಯ ಬರುತ್ತೆ ಅವರಿಗೆ, ಆಟಮ್ ಬಾಂಬ್, ನ್ಯೂಕ್ಲಿಯರ್ ಬಾಂಬ್ ಈ ತರ ಮಿಸ್ಕನ್ಸೆಪ್ಷನ್ ಬರುತ್ತೆ. ಸೊ ಅವ್ರು ನಾರ್ಮಲ್ ಆಗಿ ಇದೆಲ್ಲ ಸ್ಟ್ರಿಕ್ಟ್ಲಿ ರೆಗ್ಯುಲೇಟೆಡ್, ನಮ್ಮ ಗವರ್ಮೆಂಟ್ ಇದೆ, ಒಂದು ತುಂಬಾ ರೆಗ್ಯುಲೇಟರಿ ಬಾಡಿ ಇದೆ, ಇದೆಲ್ಲ ತುಂಬಾ ಚಿಕ್ಕ ಪ್ರಮಾಣದ ರೇಡಿಯೇಷನ್ ಇರೋದು ಇದರಲ್ಲಿ. ಸೊ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ, ನಿಮ್ಮ ಡಾಕ್ಟರ್ ಹೇಳಿದ್ದನ್ನ, ನ್ಯೂಕ್ಲಿಯರ್ ಮೆಡಿಸಿನ್ ಡಾಕ್ಟರ್ ಹೇಳುವಂತದನ್ನ ಜಸ್ಟ್ ಫಾಲೋ ಮಾಡಬೇಕು ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನು ಭಯ ಪಡಬೇಕಾಗಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಧನ್ಯವಾದಗಳು ಡಾಕ್ಟ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನ್ಯೂಕ್ಲಿಯರ್ ಮೆಡಿಸಿನ್ ಅಥವಾ ವಿಕಿರಣ ಔಷಧಿಗಳು ಈ ವಿಷಯದ ಕುರಿತು ಡಾಕ್ಟರ್ ಆಶೀಶ್ ಆಚಾರ್ಯ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಭಾರತ ವಿವಿಧತೆಯ ತವರು, ಅಂದರೆ ಭಾರತದ ಪ್ರತಿಯೊಂದು ಪ್ರದೇಶ ಕೂಡ ಇಲ್ಲಿನ ಕಲೆಗೆ, ಸಂಸ್ಕೃತಿಗೆ, ಪರಂಪರೆಗೆ, ಆಚಾರ ವಿಚಾರ, ವೇಷಭೂಷಣ, ಕಲೆ, ಕರಕುಶಲತೆ, ಕೃಷಿ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಇವೆ. ಅವುಗಳಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಪಾರಂಪರಿಕವಾಗಿ ಅನೇಕ ಕಲೆಗಳನ್ನ, ಕರಕುಶಲತೆಗಳನ್ನ ಮುಂದುವರಿಸಿಕೊಂಡು ಬಂದಿದ್ದು ದೇಶದ ಮತ್ತು ನಾಡಿನ ಕೀರ್ತಿಯನ್ನ ಹೆಚ್ಚಿಸಿವೆ. ಈ ಎಲ್ಲ ಕಲೆಗಳು ಮುಂದಿನ ಪೀಳಿಗೆಗೂ ಕೂಡ ಮುಂದುವರಿಯಬೇಕು. ಯಾವ ಕಲೆಗಳು ಕೂಡ ವಿನಾಶದ ಅಂಚನ್ನು ತಲುಪಬಾರದು. ಎಲ್ಲ ಕಲೆಗಳನ್ನು ಇನ್ನಷ್ಟು ಶ್ರೀಮಂತಗೊಳಿಸಿ ಆ ಮೂಲಕ ಭಾರತದ ಸಂಸ್ಕೃತಿಯನ್ನು, ಇಲ್ಲಿನ ಪರಂಪರೆಯನ್ನು ಮುಂದುವರಿಸುವಂತಹ ಕೆಲಸ ಆಗಬೇಕು ಮತ್ತು ಆ ಎಲ್ಲ ಕಲಾವಿದರ ಬದುಕಿಗೆ ಒಂದು ಭದ್ರತೆಯನ್ನು ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತಮ ಯೋಜನೆಯೊಂದನ್ನು ಜಾರಿಗೆ ತಂದಿದ್ರು. ಅದೇ ಪಿಎಂ ವಿಶ್ವಕರ್ಮ ಯೋಜನೆ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಮದಿನ ಹಾಗೂ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಇದೇ ಸೆಪ್ಟೆಂಬರ್ 17 ಪ್ರಧಾನಮಂತ್ರಿಗಳು ಪಿಎಂ ವಿಶ್ವಕರ್ಮ ಯೋಜನೆಗೆ ಚಾಲನೆಯನ್ನು ನೀಡಿದ್ರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭ್ಯುದಯಕ್ಕಾಗಿ ಈ ಯೋಜನೆಯನ್ನ ತಾವು ಜಾರಿಗೊಳಿಸುವುದಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಅವರು ಅದನ್ನು ಉಲ್ಲೇಖ ಮಾಡಿ ಕೇವಲ 1 ನಂತರ, ಅಂದರೆ ಸೆಪ್ಟೆಂಬರ್ 17 ಈ ಒಂದು ಅತ್ಯಂತ ಉತ್ತಮವಾದ ಮಹತ್ವಾಕಾಂಕ್ಷೆಯ ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೊಳಿಸುವ ಮೂಲಕ ಭಾರತದ ಅಸಂಖ್ಯ ವಿಶ್ವಕರ್ಮಿಗಳಿಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ನೀಡಿದರು. ಭಾರತದ ವಿವಿಧ 18 ಕಲೆಗಳನ್ನು, 18 ಕಲೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಕಲಾವಿದರನ್ನು ಗೌರವಿಸುವಂಥ, ಅವರ ಬದುಕಿಗೆ ಭದ್ರತೆಯನ್ನು ಕೊಡುವಂಥ, ಆ ಕಲೆಯನ್ನು ಮುಂದುವರಿಸಿಕೊಂಡು ಹೋಗಲು ಎಲ್ಲ ಪ್ರೋತ್ಸಾಹಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನು ಈ ಮೂಲಕ ಕೈಗೊಳ್ಳಲಾಯಿತು. ಈ ಯೋಜನೆಯಿಂದ ಆಗುವ ಲಾಭಗಳು ಏನು, ಈ ಯೋಜನೆಯ ಸ್ಥೂಲವಾದ ಪರಿಚಯ ಏನು, ಏನು ಪ್ರಯೋಜನ ಈ ಒಂದು ಯೋಜನೆಯಿಂದ ಎಲ್ಲ ವಿಶ್ವಕರ್ಮ ಜನರಿಗೆ ಸಿಗುತ್ತೆ ಅಂತ ಕೇಳಿದರೆ, ಈ ಯೋಜನೆಯ ಅಡಿಯಲ್ಲಿ 2 ಸುಮಾರು 3 ರೂಪಾಯಿಗಳ ಸಾಲವನ್ನು ಇದರ ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಅಂದರೆ 5% ಬಡ್ಡಿ ದರದಲ್ಲಿ ಮೊದಲ ಹಂತದಲ್ಲಿ 1 ಸಾಲವನ್ನು ನೀಡಲಾಗುತ್ತೆ. ಆ ಸಾಲವನ್ನು ಮರುಪಾವತಿ ಮಾಡಿದ ನಂತರ, ಅಂದರೆ 2 ಹಂತದಲ್ಲಿ ಮತ್ತೆ 2 ಸಾಲವನ್ನು ಫಲಾನುಭವಿಗಳಿಗೆ ನೀಡಲಾಗುತ್ತೆ. ಒಟ್ಟಾರೆಯಾಗಿ ಒಬ್ಬ ಫಲಾನುಭವಿ 3 ಸಾಲವನ್ನು 5% ಬಡ್ಡಿ ದರದಲ್ಲಿ ತಾನು ಆ ಸಾಲದ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಕೇಂದ್ರ ಸರ್ಕಾರ ಈ ಯೋಜನೆಯನ್ನು 5 ಅವಧಿಯಲ್ಲಿ ಈ ಯೋಜನೆಯನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ 13,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಅಂದರೆ ಮುಂದಿನ 5 ಅವಧಿಯಲ್ಲಿ ವಿಶ್ವಕರ್ಮ ಯೋಜನೆಗೆ ನೋಂದಣಿ ಮಾಡಿಸಿದಂತಹ ಎಲ್ಲ ಫಲಾನುಭವಿಗಳಿಗೆ ಈ 13,000 ಕೋಟಿ ರೂಪಾಯಿಗಳನ್ನು ವಿನಿಯೋಗ ಮಾಡುವಂತಹ ಯೋಜನೆ ಕೇಂದ್ರ ಸರ್ಕಾರದ ಮುಂದಿದೆ. ಈ ವಿಶ್ವಕರ್ಮ ಯೋಜನೆಯ ಉದ್ದೇಶ ಏನು, ಯಾವ ಗುರಿಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದರು ಅಂದರೆ, ಅದರ ಹಿಂದೆ ಅತ್ಯಂತ ವಿಶಿಷ್ಟವಾದಂತಹ, ಉತ್ತಮವಾದಂತಹ ಒಂದು ಗುರಿ ಇದೆ, ಉದ್ದೇಶ ಇದೆ ಅಂತಲೇ ಹೇಳ್ಬೋದು. ಪ್ರಧಾನಮಂತ್ರಿಗಳು ಭಾರತದ ನಾಗರಿಕರಿಗೆ ಒಂದು ಮನವಿಯನ್ನು ಮಾಡಿದ್ರು. ಭಾರತ ಪ್ರಾದೇಶಿಕವಾಗಿ ಅತ್ಯಂತ ವಿಶಿಷ್ಟತೆಗಳನ್ನು ಹೊಂದಿದ ರಾಷ್ಟ್ರ. ಈ ಪ್ರಾದೇಶಿಕವಾದ ವಿಶೇಷತೆಗಳನ್ನು ಜಾಗತಿಕವಾಗಿ ಅನುಕೂಲಕರವಾಗುವಂತೆ ನಾವು ಪರಿವರ್ತನೆ ಮಾಡಬೇಕು.

ಬೇಕು. ಮುಂದೆ ಗಣೇಶ ಚತುರ್ಥಿ, ದೀಪಾವಳಿ, ಹೀಗೆ ಬೇರೆ ಬೇರೆ ರೀತಿಯ ಭಾರತೀಯ ಹಬ್ಬಗಳು ಬರಲಿಕ್ಕಿವೆ. ಈ ಸಮಯದಲ್ಲಿ ಸ್ಥಳೀಯ ಉತ್ಪನ್ನಗಳನ್ನು ನಾವೆಲ್ಲ ಖರೀದಿ ಮಾಡಬೇಕು. ಆ ಮೂಲಕ ಪ್ರಾದೇಶಿಕ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮಲ್ಲಿಯ ಸ್ಥಳೀಯ ಕಲೆಗಾರರಿಗೆ ಇನ್ನಷ್ಟು ಉತ್ತೇಜನವನ್ನು ಕೊಡುವಂತಹ ಕೆಲಸ ಭಾರತದ ನಾಗರಿಕರ ಮೂಲಕ ನಡೀಬೇಕು ಅಂತ ಎಲ್ಲ ಪ್ರಜೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಮನವಿ ಮಾಡಿದ್ರು. ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಅನುಗುಣವಾಗಿಯೇ ನಮ್ಮೆಲ್ಲ ನಡೆ ಇರಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆ ಇಡಬೇಕು ಅನ್ನುವಂತಹ ಒಂದು ಕಳಕಳಿ ಮಾನ್ಯ ಪ್ರಧಾನಿಗಳ ಮಾತಿನ ಹಿಂದಿತ್ತು. ಹಾಗಾಗಿ ಈ PM ವಿಶ್ವಕರ್ಮ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿತು. ಈ ಯೋಜನೆಯ ಅಡಿಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರು ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಅಂದ್ರೆ, ಕೇಂದ್ರ ಸರ್ಕಾರ ಈ ಯೋಜನೆಗೆ 18 ಕುಶಲಕರ್ಮಿಗಳನ್ನ ಜೋಡಿಸಿಕೊಂಡಿದೆ. ಅಂದ್ರೆ ಇದರ ಅಡಿಯಲ್ಲಿ ನೇಕಾರರು, ಅಕ್ಕಸಾಲಿಗರು, ಕಮ್ಮಾರರು, ಬಡಗಿಗಳು, ಶಿಲ್ಪಿಗಳು, ಚಮ್ಮಾರರು, ಮೇಸ್ತ್ರಿಗಳು, ಬುಟ್ಟಿ ತಯಾರಿಸುವವರು, ದೋಬಿಗಳು, ಸವಿತಾ ಸಮಾಜದವರು, ಗೊಂಬೆ ತಯಾರಕರು, ದರ್ಜಿಗಳು, ಮೀನುಗಾರಿಕೆಗೆ ಬಲೆ ಹೆಣೆಯುವವರು, ಹೂವಿನ ಹಾರ ತಯಾರಿಸುವವರು, ಹೀಗೆ 18 ಬಗೆಯ ಸಾಂಪ್ರದಾಯಿಕ ಕರಕುಶಲ ಕಲೆಯಲ್ಲಿ ತೊಡಗಿಸಿಕೊಂಡಿರುವಂತಹವರಿಗೆ ಈ ಯೋಜನೆಯ ಪ್ರಯೋಜನವನ್ನ ಒದಗಿಸುವಂತಹ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಯೋಜನೆ ಆರಂಭವಾದಂತಹ ಈ ವರ್ಷದಲ್ಲಿ ಸುಮಾರು 500,000 ಕುಟುಂಬಗಳಿಗೆ ಯೋಜನೆಯನ್ನ ತಲುಪಿಸಬೇಕು ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಕೇಂದ್ರ ಸರ್ಕಾರದ ಮುಂದಿದೆ. 1 ವರ್ಷದಲ್ಲಿ 500,000 ಕುಟುಂಬಗಳಿಗೆ ಇದರ ಪ್ರಯೋಜನವನ್ನು ನೀಡಿ ಮುಂದಿನ 5 ವರ್ಷಗಳಲ್ಲಿ ಒಟ್ಟು 30,00,000 ಕುಟುಂಬಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನವನ್ನು ತಲುಪಿಸಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಒಟ್ಟಾರೆಯಾಗಿ ಭಾರತದ ಸಾಂಪ್ರದಾಯಿಕ ಕಲೆಗಳ ಉಳಿವಿಗೆ ಮತ್ತು ಆ ಎಲ್ಲ ಕಲೆಗಾರರಿಗೆ ಜೀವನಕ್ಕೆ ಒಂದು ಭದ್ರತೆಯನ್ನು ಕೊಡುವ ಮೂಲಕ ಅವರ ಕಲೆಗಳಿಗೆ ಮತ್ತಷ್ಟು ಉತ್ತೇಜನವನ್ನ ಕೊಡುವ ದೂರದೃಷ್ಟಿ ಈ PM ವಿಶ್ವಕರ್ಮ ಯೋಜನೆಯ ಹಿಂದಿದೆ. ಈ ಯೋಜನೆಯನ್ನ ಹೇಗೆ ಪಡೆದುಕೊಳ್ಳಬಹುದು? ಈಗ ನಾವು ಈ 18 ಬಗೆಯ ಕರಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡು ಈ ಯೋಜನೆಯ ಲಾಭವನ್ನು ಹೇಗೆ ಪಡೆಯಬಹುದು, ಹೇಗೆ ನಾವು ಆ ಸಾಲಕ್ಕೆ ಅರ್ಜಿ ಹಾಕಬಹುದು, ಅದಕ್ಕಾಗಿ ಇಲ್ಲಿ ಕೊಟ್ಟಿರುವಂತಹ 18 ಸಾಂಪ್ರದಾಯಿಕ ಕಲೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಕುಶಲಕರ್ಮಿಗಳು ಆನ್ಲೈನ್ನಲ್ಲಿ PM ವಿಶ್ವಕರ್ಮ ಯೋಜನೆಯ ಪೋರ್ಟಲ್ಗೆ ಹೋಗಿ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಳ್ಬೇಕು. ಅದಾದ ಬಳಿಕ ಯೋಜನೆಯ ಪ್ರಮಾಣ ಪತ್ರ, ಐಡಿ ಕಾರ್ಡ್ ಕೂಡ ಅವರಿಗೆ ಸಿಗತ್ತೆ. ಮುಂದೆ ಫಲಾನುಭವಿಗಳಿಗೆ 15,000 ರೂಪಾಯಿ ಮೊತ್ತದ ಟೂಲ್ ಕಿಟ್ ಕೂಡ ಸಿಗುತ್ತದೆ. ನೋಂದಾವಣೆ ಮಾಡಿಕೊಂಡವರಿಗೆ ತಮ್ಮ ಕೌಶಲ್ಯಗಳನ್ನ ಹೆಚ್ಚಿಸಿಕೊಳ್ಳಲು ಕೆಲವು ತರಬೇತಿಗಳನ್ನ ಮತ್ತು ಉನ್ನತ ಮಟ್ಟದ ಕಲೆಗಳಿಗೆ ಸಂಬಂಧಪಟ್ಟಂತಹ ತರಬೇತಿಯನ್ನ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಮತ್ತು ಈ ಎಲ್ಲ ಫಲಾನುಭವಿಗಳಿಗೆ ಉಚಿತವಾಗಿ ದೊರಕುತ್ತವೆ. ಹಾಗೆಯೇ ಯೋಜನೆಯ ಮೊದಲ ಹಂತದಲ್ಲಿ ಫಲಾನುಭವಿಗಳಿಗೆ 5% ಬಡ್ಡಿದರದಲ್ಲಿ 1,00,000 ರೂಪಾಯಿವರೆಗೆ ಸಾಲವನ್ನು ನೀಡಲಾಗುತ್ತೆ. ಮುಂದಿನ ಹಂತದಲ್ಲಿ ಅದೇ ಬಡ್ಡಿದರದಲ್ಲಿ ಅಂದ್ರೆ 5% ಬಡ್ಡಿದರದಲ್ಲಿ 2,00,000 ರೂಪಾಯಿಯ ಸಾಲವನ್ನು ನೀಡಲಾಗುತ್ತೆ. ಈ ಒಂದು ಸಾಲದ ಪ್ರಯೋಜನ ಏನು ಅಂತಂದ್ರೆ, ಈ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ತಮ್ಮ ಉದ್ಯೋಗವನ್ನ ವಿಸ್ತರಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗತ್ತೆ. ತಮ್ಮ ವಸ್ತುಗಳನ್ನ, ಉತ್ಪನ್ನಗಳನ್ನ ದೊಡ್ಡ ದೊಡ್ಡ ಮಾರುಕಟ್ಟೆಗಳಿಗೆ ಕೊಂಡೊಯ್ಯಲು, ಅವುಗಳ ಪ್ರಚಾರವನ್ನ ಮಾಡಲು, ಜಾಹೀರಾತುಗಳನ್ನು ನೀಡಲು, ಹೀಗೆ ತಮ್ಮ ಉದ್ಯೋಗದ ಸೃಷ್ಟಿಗೆ ಮತ್ತು ಉದ್ಯೋಗದ ವಿಸ್ತಾರಕ್ಕೆ ಎಲ್ಲ ರೀತಿಗಳಲ್ಲಿ ಈ ಸಾಲ ಸೌಲಭ್ಯ ಯೋಜನೆ ಸಹಾಯಕವಾಗಿರುತ್ತೆ. ಭಾರತದಲ್ಲಿ ಬರುವ 5 ವರ್ಷಗಳಲ್ಲಿ 30,00,000 ಕುಶಲಕರ್ಮಿ ಕುಟುಂಬಗಳನ್ನ ಈ ಯೋಜನೆಯ ಮೂಲಕ ತಲುಪುವಂತ ಗುರಿಯನ್ನ ಹೊಂದಲಾಗಿದೆ. ಈ ಗುರಿಯಿಂದ ಮತ್ತು ಈ ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯ PM ವಿಶ್ವಕರ್ಮ ಯೋಜನೆಯಿಂದ ಪ್ರತಿ ವರ್ಷ 15,000 ಮಂದಿಗೆ ಉದ್ಯೋಗ ದೊರೆಯುವ ನಿರೀಕ್ಷೆ ಕೂಡ ಇದೆ. ಆಗಲೇ ಹೇಳಿದ ಹಾಗೆ ಭಾರತ ಅತ್ಯಂತ ವಿಶಿಷ್ಟತೆಗಳನ್ನ, ವೈವಿಧ್ಯಗಳನ್ನ ಹೊಂದಿದಂತಹ ದೇಶ. ಬರೀ ಕರ್ನಾಟಕದಲ್ಲೇ ನೋಡಿದ್ರೆ ಚನ್ನಪಟ್ಟಣ ಬೊಂಬೆ ಇರ್ಬೋದು, ಕಿನ್ನಾಳದ ಆಟಿಕೆಗಳಿರ್ಬೋದು, ಸಂಡೂರು ಲಮ್ಮಾಣಿಗಳ ಕಸೂತಿಯ ಕಲೆ ಇರ್ಬೋದು, ಬೀದರಿನ ಬಿದ್ರಿ ಕಲೆ, ಬಿದ್ರಿ ವೇರ್ ಇರ್ಬೋದು, ಈ ತರ ಕುಶಲ ಕಲೆಗಳಲ್ಲಿ ತೊಡಗಿಸಿಕೊಂಡಂತಹ 1,000,000 ಕುಟುಂಬಗಳು ನಮ್ಮ ದೇಶದಲ್ಲಿ ಇದ್ದಾವೆ. ಆ ಎಲ್ಲ ಕಲೆಗಳು ಇವತ್ತಿನ ಆಧುನಿಕತೆಗೆ ಸಿಲುಕಿ ಕಲೆಗಳು ಮರೆಯಾಗಬಾರದು. ಆ ಕಲೆಗಳನ್ನ ನಂಬಿ ಜೀವನ ಮಾಡ್ತಾ ಇದ್ದಂತಹ ಎಲ್ಲ ಕಲಾವಿದರ ಜೀವನ ಅತ್ಯಂತ ಸುಭದ್ರವಾಗಿ ನಡೆದುಕೊಂಡು ಹೋಗಬೇಕು ಮತ್ತು ಆ ಎಲ್ಲ ಕಲೆಗಳನ್ನ, ಪ್ರಾದೇಶಿಕವಾಗಿರುವಂತಹ ಕಲೆಗಳನ್ನ ಜಾಗತಿಕವಾಗಿ ಬೆಳೆಸುವಂತಹ ಪ್ರಯತ್ನ ಆಗಬೇಕು ಅನ್ನುವಂತಹ ಅತ್ಯಂತ ಒಳ್ಳೆಯ ದೂರದೃಷ್ಟಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಇದ್ದ ಕಾರಣದಿಂದ PM ವಿಶ್ವಕರ್ಮ ಯೋಜನೆಯಂತಹ ಒಂದು ಮಹತ್ವಪೂರ್ಣವಾದಂತಹ ಯೋಜನೆ

0: ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳು ಈ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ಭಾರತೀಯ ಕಲೆಗಳು ಉಳಿದ್ರೆ ಮಾತ್ರ ಭಾರತದ ಸಂಸ್ಕೃತಿ ಉಳಿಯುತ್ತೆ. ಭಾರತದ ಸಂಸ್ಕೃತಿ ಉಳಿದಾಗ ಅದರ ಅಸ್ಮಿತೆ ಉಳಿದುಕೊಳ್ಳುತ್ತೆ. ಆ ಭಾರತದ ಅಸ್ಮಿತೆಯಿಂದಲೇ ನಾವೆಲ್ಲ ಭಾರತೀಯರು, ಭಾರತ ವೈವಿಧ್ಯಮಯವಾದ ದೇಶ, ಭಾರತ ಶ್ರೀಮಂತವಾದ ರಾಷ್ಟ್ರ ಅನ್ನುವಂತಹ ಹೆಗ್ಗಳಿಕೆ ಕೂಡ ಉಳಿದುಕೊಳ್ಳುತ್ತೆ. ಎಲ್ಲ ನಿಟ್ಟಿನಲ್ಲಿ ಭಾರತದ ಎಲ್ಲ ಕಲಾವಿದರು, ಕರಕುಶಲ ಕರ್ಮಿಗಳು ಭಾರತದ ಕಲೆಯನ್ನು ಉಳಿಸುವಂತ ಕೆಲಸ ಆಗಬೇಕು. ಆ ಕೆಲಸಕ್ಕೆ ಬೆನ್ನೆಲುಬಾಗಿ ಕೇಂದ್ರ ಸರ್ಕಾರದ ವಿಶ್ವಕರ್ಮ ಯೋಜನೆ ಜಾರಿಗೆ ಬಂದಿದೆ. ಎಲ್ಲ ಫಲಾನುಭವಿಗಳಿಗೆ ಈ ಯೋಜನೆ ತಲುಪಲಿ, ಅವರಿಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನೀಡುವಂತಹ ಕೆಲಸವೂ ಕೂಡ ಎಲ್ಲರಿಂದ ಆಗಬೇಕು ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು.
1: ಇದುವರೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಸಮಯ 1:10. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000 ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ವಿರುದ್ಧ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೈಸ್ನಲ್ಲಿಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ಭಾರತ್ ಇನ್ನೋವೇಟ್ಸ್ ವೇದಿಕೆಯನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ, ನವೋದ್ಯಮಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಒಂದು ಪ್ರಮುಖ ವೇದಿಕೆಯಾಗಿದೆ. ಬಳಿಕ ಉಭಯ ನಾಯಕರು ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಇದೇ ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಫ್ರಾನ್ಸ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ಶ್ವೇತಭವನ ತಿಳಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಅಮೆರಿಕ ಆಡಳಿತದ ಹಿರಿಯ ಅಧಿಕಾರಿಯೊಬ್ಬರು ಆರ್ಥಿಕ ಬೆಳವಣಿಗೆ, ಜಾಗತಿಕ ಸರಬರಾಜು ಸರಪಳಿ, ಕೃತಕ ಬುದ್ದಿಮತ್ತೆ, ಹೂಡಿಕೆ ಸಹಭಾಗಿತ್ವ ಹಾಗೂ ವಿವಿಧ ಜಾಗತಿಕ ಭದ್ರತಾ ಸವಾಲುಗಳು ಮಾತುಕತೆಯ ಪ್ರಮುಖ ವಿಷಯಗಳಾಗಲಿವೆ ಎಂದು ಹೇಳಿದ್ದಾರೆ. ಇದೇ ಬುಧವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದು, ಬಳಿಕ G7 ರಾಷ್ಟಗಳ ನಾಯಕರು ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಪ್ರಮುಖರೊಂದಿಗೆ ಭೋಜನಕೂಟದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಹೆಚ್ಚು ಕೈಗೆಟಕುವ ಹಾಗೂ ಸುಲಭವಾಗಿ ಲಭ್ಯವಾಗುವಂತೆ ಮಾಡಲು ಶ್ರಮಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅತ್ಯಂತ ದುರ್ಬಲರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವ ವಿಶ್ವದ ಅತ್ಯಂತ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮವಾದ ಆಯುಷ್ಮಾನ್ ಭಾರತ ಯೋಜನೆಯನ್ನು ಅನುಷ್ಠಾನಗೊಳಿಸಿರುವ ರಾಷ್ಟ್ರ ಎಂಬುದಕ್ಕೆ ಭಾರತ ಹೆಮ್ಮೆ ಪಡುತ್ತದೆ ಎಂದರು. ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನೆಯಂತಹ ಉಪಕ್ರಮಗಳು ಔಷಧಗಳನ್ನು ಕೈಗೆಟಕುವಂತೆ ಮಾಡಿವೆ. ಪ್ರಮುಖವಾಗಿ ಸ್ಟಂಟ್ಗಳು ಮತ್ತು ಮೊಳಕಾಲು ಇಂಪ್ಲಾಂಟ್ಗಳ ಬೆಲೆಗಳು ಕೈಗೆಟಕುವಂತಾಗಿವೆ. ಇದು ಅನೇಕ ಜನರಿಗೆ ಸಹಾಯ ಮಾಡಿದೆ ಎಂದು ಅವರು ಹೇಳಿದರು. ವೈದ್ಯಕೀಯ ಶಿಕ್ಷಣದಲ್ಲಿ ಪ್ರಸ್ತುತ ಹೆಚ್ಚಿನ ಸೀಟುಗಳು ಲಭ್ಯವಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಕ್ಷೇತ್ರಕ್ಕೆ ಪ್ರವೇಶಿಸಬಹುದಾಗಿದೆ. ಆರೋಗ್ಯಕರ ಭಾರತವನ್ನು ನಿರ್ಮಿಸಲು ಕೇಂದ್ರ ಸರ್ಕಾರ ಹಲವು ಉಪಕ್ರಮಗಳನ್ನು ಜಾರಿಗೆ ತಂದಿದ್ದು, ಇದನ್ನು ಮುಂದುವರಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ 12 ವರ್ಷದಲ್ಲಿ ಭಾರತದ ಆರೋಗ್ಯ ಕ್ಷೇತ್ರವು ಮಹತ್ವದ ಪರಿವರ್ತನೆಯನ್ನು ಕಂಡಿದ್ದು, ಪ್ರತಿಯೊಬ್ಬ ನಾಗರಿಕನಿಗೂ ಸುಲಭ ಹಾಗೂ ಕೈಗೆಟಕುವ ಆರೋಗ್ಯ ಸೇವೆಗಳನ್ನು ಒದಗಿಸುವತ್ತ ಸರ್ಕಾರ ವಿಶೇಷ ಒತ್ತು ನೀಡಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಸರ್ಕಾರದ ಪ್ರಮುಖ ಆರೋಗ್ಯ ಯೋಜನೆಗಳು ದೇಶದ ಆರೋಗ್ಯ ಮೂಲಸೌಕರ್ಯವನ್ನು ಗಣನೀಯವಾಗಿ ಬಲಪಡಿಸಿದ್ದು, ಸ್ವಸ್ಥ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಮಹತ್ತರ ಕೊಡುಗೆ ನೀಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೂಡ

0: ಭಾರತದ ಆರೋಗ್ಯ ಕ್ಷೇತ್ರದಲ್ಲಿನ ಪ್ರಗತಿಯನ್ನು ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಭಾರತ ಇಂದು ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದು ಹೇಳಿದ್ದಾರೆ. ಈ ಪರಿವರ್ತನೆಯ ಮೂಲದಲ್ಲಿ ಮಾನವೀಯ ಕಾಳಜಿ ಅಡಗಿದೆ. ಯಾವುದೇ ಕುಟುಂಬಕ್ಕೆ ವೈದ್ಯಕೀಯ ತುರ್ತು ಪರಿಸ್ಥಿತಿಯು ಆರ್ಥಿಕ ಸಂಕಷ್ಟವಾಗಿ ಪರಿಣಮಿಸಬಾರದು ಎಂಬ ದೂರದೃಷ್ಟಿಯ ಚಿಂತನೆಯೇ ಸರ್ಕಾರದ ಆರೋಗ್ಯ ನೀತಿಗಳ ಆಧಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ವಿವಿಧ ಆರೋಗ್ಯ ಯೋಜನೆಗಳು ದೇಶದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ತಲುಪಿಸುವುದರ ಜೊತೆಗೆ ಆರೋಗ್ಯ ವೆಚ್ಚದ ಭಾರವನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಪಿಯೂಷ್ ಗೋಯಲ್ ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶ್ರೀಲಂಕಾ ರಾಜಧಾನಿ ಕೊಲಂಬೋದಲ್ಲಿ ಇಂದು ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 5,000 ಹೆಚ್ಚು ಭರತನಾಟ್ಯ ಕಲಾವಿದರು ಒಟ್ಟಾಗಿ ಪ್ರದರ್ಶನ ನೀಡಿ ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಭಾರತದ ಸಂಗಮಂ ಗ್ಲೋಬಲ್ ಅಕಾಡೆಮಿ ಹಾಗೂ ಶ್ರೀಲಂಕಾದ ಸಂಗಮಿಳ್ ಲಿಯಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೊಲಂಬೋದ ಗಾಲ್ ಫೇಸ್ ಗ್ರೀನ್ನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಭಾರತ, ಶ್ರೀಲಂಕಾ ಸೇರಿದಂತೆ ಹಲವು ದೇಶಗಳ ಸಾವಿರಾರು ನೃತ್ಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾರತೀಯ ಶಾಸ್ತ್ರೀಯ ನೃತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಸಂಭ್ರಮಿಸಿದರು. ಭರತನಾಟ್ಯದ ಶಾಶ್ವತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದರ ಜೊತೆಗೆ ವಿವಿಧ ದೇಶಗಳ ನಡುವೆ ಸಾಂಸ್ಕೃತಿಕ ಬಾಂಧವ್ಯವನ್ನು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಾಂಪ್ರದಾಯಿಕ ವರ್ಣರಂಜಿತ ಉಡುಪುಗಳನ್ನು ಧರಿಸಿದ್ದ ಕಲಾವಿದರು ಗುರುಗಳ ಮಾರ್ಗದರ್ಶನದಲ್ಲಿ ಏಕಕಾಲದಲ್ಲಿ ನೃತ್ಯ ಪ್ರದರ್ಶನ ನೀಡಿ ದಾಖಲೆ ನಿರ್ಮಿಸಿದರು. ದೇಶದ ಎಡಪಂಥೀಯ ಉಗ್ರವಾದ ಪೀಡಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11 ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19 ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025 ನವೆಂಬರ್ನಿಂದ 2026 ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಕೇಂದ್ರ ಸರ್ಕಾರ ಖ್ಯಾತ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಅಲಕ್ ಎನ್ ಶರ್ಮಾ ಅವರನ್ನು ಕಾರ್ಮಿಕ ಅಂಕಿಅಂಶಗಳ ಉನ್ನತ ಮಟ್ಟದ ತಾಂತ್ರಿಕ ತಜ್ಞರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಕಾರ್ಮಿಕ ಮಾರುಕಟ್ಟೆ ಸೂಚಕಗಳನ್ನು ಬಲಪಡಿಸಲು ಮತ್ತು ನಿಯತಕಾಲಿಕವಾಗಿ ಪರಿಶೀಲಿಸಲು ಹಾಗೂ ಭಾರತದ ಕಾರ್ಮಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ರಚನೆಯನ್ನು ನಿರ್ಣಯಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇರಾನ್ ಜೊತೆಗಿನ ಯುದ್ದವನ್ನು ಕೊನೆಗೊಳಿಸುವ ಒಪ್ಪಂದಕ್ಕೆ ಇಂದು ಸಹಿ ಹಾಕಲಾಗುವುದು ಮತ್ತು ಆ ನಂತರ ತಕ್ಷಣವೇ ಹಾರ್ಮುಜ್ ಜಲಸಂಧಿಯನ್ನು ಎಲ್ಲಾ ದೇಶಗಳಿಗೂ ತೆರೆಯಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಇನ್ನೊಂದೆಡೆ ಒಪ್ಪಂದ ನಿರೀಕ್ಷೆಯಂತೆ ಆಗದಿದ್ದರೆ ಅಂತಿಮ ಪರ್ಯಾಯ ಮಾರ್ಗದಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏತನ್ಮಧ್ಯೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವುದು ತಕ್ಷಣ ನಡೆಯುವ ಸಾಧ್ಯತೆಯಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಗೇಯಿ ಹೇಳಿದ್ದಾರೆ. ಒಪ್ಪಂದ ಇಂದು ಆಗುವ ಸಾಧ್ಯತೆಯಿಲ್ಲ ಮತ್ತು ಮುಂಬರುವ ದಿನಗಳಲ್ಲಿ ನಡೆಯಬಹುದು ಎಂದು ಅವರು ಹೇಳಿದ್ದಾರೆ. ಚಂದ್ರನ ಘನೀಕರಿಸುವ ಹವಾಮಾನದಿಂದ ಚಂದ್ರನ ಲ್ಯಾಂಡರ್ ಅನ್ನು ರಕ್ಷಿಸುವ ಸುಧಾರಿತ ಕೃತಕ ತಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪರಮಾಣು ಶಕ್ತಿ ಇಲಾಖೆಯೊಂದಿಗೆ ಸಹಯೋಗ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಿಎಸ್ಐಆರ್ ಆರ್ಐಎಸ್ಸಿ ಕಾನ್ಕ್ಲೇವ್ ಉದ್ದೇಶಿಸಿ ಮಾತನಾಡಿದ ಇಸ್ರೋ ಮುಖ್ಯಸ್ಥರು, ಸೌರಶಕ್ತಿಯಿಂದ ಇಂಧನ ಪಡೆದ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ 14 ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂದು ವಿವರಿಸಿದರು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಡೆಯುವ ಎ ಗುಂಪಿನ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದ ತನ್ನ ಅಭಿಯಾನ

0: ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ಮಹಿಳಾ ಟಿ20 ಅಂತಾರಾಷ್ಟೀಯ ಪಂದ್ಯಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಪ್ರಬಲ ದಾಖಲೆಯನ್ನು ಹೊಂದಿದ್ದು ಆಡಿದ 16 ಪಂದ್ಯಗಳಲ್ಲಿ 13 ಪಂದ್ಯಗಳನ್ನು ಗೆದ್ದಿದೆ. ಇದಕ್ಕೂ ಮೊದಲು ನಡೆಯುವ ದಿನದ ಮೊದಲ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಲಿದೆ. ಅಮೆರಿಕದ ಮ್ಯಾಸಚುಸೆಟ್ನ ಜಿಲೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಸಿ ಗುಂಪಿನ ಪಂದ್ಯದಲ್ಲಿ ಸ್ಕಾಟ್ಲೆಂಡ್ ತಂಡ ಹೈಟಿ ತಂಡವನ್ನು 1-0 ಪರಾಭವಗೊಳಿಸಿದೆ. ಇನ್ನೊಂದೆಡೆ ಜರ್ಮನಿ ಮತ್ತು ಕುರಕಾವೋ ತಂಡಗಳ ನಡುವೆ ನಡೆಯುವ ಈ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಭಾರತ್ ಇನ್ನೋವೇಟ್ಸ್ ಉದ್ಘಾಟನೆ. ಶ್ರೀಲಂಕಾದ ಕೊಲಂಬೋದಲ್ಲಿ 5,000ಕ್ಕೂ ಹೆಚ್ಚು ಕಲಾವಿದರಿಂದ ಭರತನಾಟ್ಯ ಪ್ರದರ್ಶನ, ಗಿನ್ನೆಸ್ ವಿಶ್ವ ದಾಖಲೆ ನಿರ್ಮಾಣ. ಅಕ್ರಮ ಹಣ ವರ್ಗಾವಣೆ ಪ್ರಕರಣ, ಅಮೆರಿಕ ಮೂಲದ ಸಂಸ್ಥೆ ಸೇರಿ 6 ಜನರ ವಿರುದ್ದ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಸ್ವಯಂವರ ಚಿತ್ರದ ಗೀತೆ. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ. ಆರ್ಎನ್ ಜೈಗೋಪಾಲ್ ಅವರ ಗೀತರಚನೆಗೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ ಇದೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಪಿ ಸುಶೀಲಾ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾಗರ ಹಾವು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ವಿಜಯ ನರಸಿಂಹರ ರಚನೆಗೆ ವಿಜಯ್ ಭಾಸ್ಕರ್ ಅವರ

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
3: ಅಶ್ವಮೇಧೆಯಾಗದ ಕುದುರೆ ಭಯಂಕರವಾದಂತಹ ಒಂದು ರಾಜ್ಯಕ್ಕೆ ಬರ್ತಾ ಇದೆ. ಅಲ್ಲಿ ಒಬ್ಬ ರಾಕ್ಷಸ ಭೀಷಣ ಅನ್ನತಕ್ಕಂಥವನು. ಅದು ಭೀಷಣ ರಾಜ್ಯವೇ, ಅಂದ್ರೆ ಭಯಂಕರವಾದಂತಹ ರಾಜ್ಯ. ಅಂತಹ ರಾಜ್ಯವನ್ನ ಈ ಯಜ್ಞದ ಕುದುರೆ ಪ್ರವೇಶ ಮಾಡಿಬಿಟ್ಟಿದೆ. ನಾನು ಇಡೀ ಆ ಸೈನ್ಯವನ್ನ ಮುಕ್ಕಳಿಸಿ ಬಿಡ್ತೇನೆ. ಬಹುಸಂಖ್ಯಾತರಾಗಿರ್ತಕ್ಕಂತಹ ಎಲ್ಲ ನರರನ್ನ ಸಂಹಾರ ಮಾಡುವ ಒಂದು ಸದಾವಕಾಶ ನನಗೆ ಸಿಕ್ಕಿಬಿಟ್ಟಿದೆ. ಇಂತಹ ಮಹಾಯಜ್ಞವನ್ನ ನಾನು ಮಾಡ್ತೇನೆ, ಜೊತೆಗೆ ಆ ಯಜ್ಞಾಶ್ವವನ್ನು ಕೂಡ ಮುಗಿಸ್ತೇನೆ ಅನ್ನುವ ಮಾತನ್ನ ಭೀಷಣ ಹೇಳಿದಾಗ ಆ ಪುರೋಹಿತರು ಹೇಳ್ತಾ ಇದ್ದಾನಂತೆ, ಈ ಯಜ್ಞವನ್ನ ಮಾಡು, ಕೀರ್ತಿವಂತನಾಗು. ಭೀಷಣ ತಕ್ಷಣ ಪುರೋಹಿತನಿಗೆ ಹೇಳ್ತಾ ಇದ್ದಾನಂತೆ, ಯಾಗ ಮಂಟಪವನ್ನು ಬೇಗ ಕಟ್ಟಿಸಿಬಿಡಿ, ನಾನು ಈಗಲೇ ಅವರೆಲ್ಲರನ್ನ ಸೆರೆ ಹಿಡ್ಕೊಂಡು ಬರ್ತೇನೆ, ನರಮೇಧವನ್ನು ಮಾಡ್ತೇನೆ ಅನ್ನುವ ಮಾತನ್ನು ಹೇಳ್ತಾ ಅತ್ಯಂತ ಕೋಪದಿಂದ ಹೊರಕ್ಕೆ ನಡೆದನಂತೆ. ಅವನ ಜೊತೆ ಜೊತೆಯಲ್ಲಿ 3 ಕೋಟಿ ರಾಕ್ಷಸ ಸೈನ್ಯ ಕೂಡ ಹೊರಕ್ಕೆ ಹೊರಡ್ತು.

ರಾಕ್ಷಸನಾದ ಭೀಷಣನ ಜೊತೆ ಹೊರಟಿದ್ದಾರೆ. 3 ಕೋಟಿ ರಾಕ್ಷಸರು ಬಹಳ ಕೋಪದಿಂದ ಯುದ್ಧಕ್ಕೆ ಬರ್ತಾ ಇದ್ದಾರಂತೆ. ಆ ಸೈನಿಕರು ನಾನಾ ರೀತಿಯ ಆಕಾರಗಳನ್ನ ಧರಿಸಿಕೊಳ್ತಾ ಇದ್ದಾರೆ, ಜನರನ್ನ ಭಯಗೊಳಿಸ್ತಾ ಇದ್ದಾರೆ. ವಿಕಾರವಾದಂತಹ ರೂಪಗಳನ್ನ ಹೊಂದಿರತಕ್ಕಂತ ರಾಕ್ಷಸಿಯರು ರಕ್ತ ಮಾಂಸಗಳಿಂದ ತಮ್ಮಗಳ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಪರ್ವತಗಳ ಮೇಲೆ ಬಂದು ಕೂತ್ಕೊಂಡಿದ್ದಾರಂತೆ. ಎಷ್ಟು ದಿನದಿಂದ ಹಸಿವಾಗಿದ್ರೋ ಗೊತ್ತಿಲ್ಲ, ಇವತ್ತು ನಮಗೆ ಮೃಷ್ಟಾನ್ನ ಭೋಜನ ಸಿಗ್ತಾ ಇದೆ, ಲಕ್ಷಾಂತರ ಸೈನ್ಯದ ಒಂದು ಊಟವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬರ್ತಾ ಇದ್ದಾರಂತೆ. ತಮ್ಮ ಜಯಘೋಷಗಳಿಂದ ಸಮುದ್ರದ ಮರದವನ್ನು ಕೂಡ ಜರೆಯುವ ಹಾಗೆ ಸದ್ದು ಮಾಡಿ ಬಂದರಂತೆ. ಬರ್ತಾ ಬರ್ತಾ ಅಲ್ಲಿ ಪಾರ್ಥನ ರಥದ ಮೇಲೆ ಹಾರಾಡ್ತಾ ಇರತಕ್ಕಂತಹ, ಅವನ ಧ್ವಜದ ಲಾಂಛನವಾಗಿರ್ತಕ್ಕಂತಹ ಆ ಹನುಮಂತನನ್ನ ನೋಡಿದ್ರಂತೆ.

ಹನುಮಂತನ ಚಿತ್ರವನ್ನ ರಥದಲ್ಲಿ ಕಂಡ ತಕ್ಷಣ ಒಂದು ಘೋರವಾದ ವಿಚಿತ್ರವೇ ನಡೆದು ಹೋಯಿತು. ಆ ರಾಕ್ಷಸಿಯರಲ್ಲಿ ಒಬ್ಬಳು ಈ ಅರ್ಜುನನ ಚಿನ್ನದ ರಥದ ಮೇಲೆ ಆರೂಢನಾಗಿದ್ದಂತ ಹನುಮಂತನನ್ನು ನೋಡಿ ಕೂಡಲೇ ದೂರಕ್ಕೆ ಓಡಿ ಹೋಗ್ಬಿಟ್ಲಂತೆ. ಓಹೋ, ಇದು ಹಿಂದೆ ಲಂಕಿಣಿಯನ್ನು ಕೊಂದಂತಹ ಕೂಡಗ ಇದು ಅಂತ ಹೇಳ್ತಾ ಇದ್ದಾಳಂತೆ. ಮತ್ತೊಬ್ಬ ರಾಕ್ಷಸಿ, ಓ ಇದು ನನಗೆ ಗೊತ್ತು, ಅಶೋಕವನವನ್ನು ಹಾಳು ಮಾಡಿ ಲಂಕೆಯನ್ನೇ ಸುಟ್ಟಂತಹ ಈ ಕಪಿ ಇದು ಅಂತ ಹೇಳಿದ್ಲು. ಹೀಗೆ ಎಲ್ಲ ರಾಕ್ಷಸಿಯರು ತಮಗೆ ತಮಗೆ ಗೊತ್ತಿರತಕ್ಕಂತಹ ಮಾತುಗಳನ್ನು ಆಡ್ತಾ ಆಡ್ತಾ ತಮ್ಮ ಮನೆಗೆ ಹೋಗ್ತಾ ಇದ್ದಾರಂತೆ ವಾಪಸ್. ಮತ್ತೊಬ್ಬಳು ಹೇಳಿದ್ಲಂತೆ, ಇದು ತನ್ನ ನೆರಳನ್ನು ಕೂಡ ಸಹಿಸುವುದಿಲ್ಲ ಈ ಕಪಿ ಅಂತ ಹೇಳಿ, ನಾನೇನಾದರೂ ಇಲ್ಲಿ ಬಂದರೆ ನಾವೆಲ್ಲ ಉಳ್ಕೊಳ್ಳುವುದಿಲ್ಲ, ನಮ್ಮ ಜೀವ ಹರಣವಾಗಿಬಿಡತ್ತೆ ಅಂತ ಹೇಳಿ ಹೆದರಿ ಅವರಲ್ಲಿ ಅನೇಕರು ಭಯಪಟ್ಟು ಹೋಗ್ತಾ ಇದ್ದಾರಂತೆ.

ಹೀಗೆ ಭಯಭೀತರಾಗಿ ಓಡ್ತಾ ಇರತಕ್ಕಂತಹ ರಾಕ್ಷಸಿಯರನ್ನು ಕಂಡು ಒಬ್ಬಳು ಹೇಳ್ತಾಳಂತೆ, ಅಯ್ಯೋ ಇವನು ಸಾಮಾನ್ಯನ ಹನುಮಂತ, ಆಕಾಶಕ್ಕೆ ಹಾರಿ ಸೂರ್ಯನನ್ನೇ ಹಿಡಿಯಲಿಕ್ಕೆ ಹೊರಟಂತಹವನು, ಸಮುದ್ರವನ್ನ ದಾಟಿ ಸೀತೆಯನ್ನ ಕಂಡಂತಹ ಮಹಾಮಹಿಮ, ಅಶೋಕವನವೆಲ್ಲವನ್ನ ಧ್ವಂಸ ಮಾಡಿದಂತಹ ಮಹಾಪರಾಕ್ರಮಿ, ರಾಕ್ಷಸರನ್ನೆಲ್ಲ ಹೊಡೆದಾಕಿ ಲಂಕೆಯನ್ನೇ ಸುಟ್ಟು ಬಂದ ಪ್ರತಾಪಿ, ದಶಾನನಾಗಿರ್ತಕ್ಕಂತಹ ರಾಕ್ಷಸೇಂದ್ರನಾಗಿರ್ತಕ್ಕಂತಹ ರಾವಣನನ್ನ ಸೋಲಿಸಿದಂತಹದ್ದಿದು, ಪಾತಾಳಕ್ಕೆ ಹೋಗಿ ರಾಕ್ಷಸರನ್ನೆಲ್ಲ ಹೆದರಿಸಿದಂತಹ ಮಹಾಕಪಿ ಇದು, ದೊಡ್ಡದಾಗಿರ್ತಕ್ಕಂತಹ ಬೆಟ್ಟಗಳನ್ನೆಲ್ಲ ಹೊತ್ತುಕೊಂಡು ನಿಂತ್ಕೊಂಡಂತಹ ಈ ಕಪಿಯನ್ನ ದೀರ್ಘವಾಗಿ ನೋಡಿದಾಗ ಯಾರು ಹೆದರದಲ್ಲೇ ಇರಲಿಕ್ಕೆ ಸಾಧ್ಯ? ಆದ್ರಿಂದ ಇವರೆಲ್ಲ ಹೆದರ್ತಾ ಇರತಕ್ಕಂಥದ್ದು ಏನು ಸಾಮಾನ್ಯವಾದ ವಿಷಯನೇ, ಆದ್ರಿಂದ ಇದು ಸತ್ಯ ಅಂತ ಹೇಳಿ ಅವಳು ಕೂಡ ಹೆದರ್ತಾ ಇದ್ದಾಳೆ.

ಹೀಗೆ ರಕ್ಷಿಸಿಯರೆಲ್ಲ ಓಡ್ತಾ ಇರಬೇಕಾದ್ರೆ ಒಬ್ಬಳು ಮಾತ್ರ ಬಹಳ ಧೈರ್ಯವಾಗಿ ಮುನ್ನುಗ್ಗಿ ಬರ್ತಾ ಇದ್ದಾಳಂತೆ. ಆ ರಾಕ್ಷಸಿ ಬೇರೆ ಯಾರೂ ಅಲ್ಲ, ಯೋಜನಸ್ಥನಿ ಅನ್ನತಕ್ಕಂತಹ ಒಬ್ಬ ರಾಕ್ಷಸಿ. ಅವಳು ಎಲ್ಲರಿಗೆ ಬೆಂಬಲವಾಗಿ ನಿಂತ್ಕೊಂಡು ಧೈರ್ಯದ ಮಾತುಗಳನ್ನ ಹೇಳ್ತಾಳಂತೆ. ಹೆದರಬೇಡಿ, ಬನ್ನಿ, ಯಾಕೆ ಈ ಕೋತಿಗೆ ಹೆದರ್ಕೊಳ್ತೀರಾ? ಈ ಕೋತಿ ಮತ್ತು ಎಲ್ಲ ಸೈನ್ಯವನ್ನ ಕೇವಲ ನನ್ನ ಸ್ತನಗಳ ತುದಿಯಿಂದ ಅಪ್ಪಳಿಸಿ ಹಾಕ್ಬಿಡ್ತೇನೆ. ಅರ್ಜುನನ ಸೈನ್ಯವನ್ನ ಕ್ಷಣ ಮಾತ್ರದಲ್ಲಿ ಸದೆಬಡಿತೇನೆ. ವಾಪಸ್ ಬನ್ನಿ, ಹೆದರ್ಕೊಳ್ಬೇಡಿ ಅಂತ ಹೇಳಿ ಕರಿತಾ ಇದ್ದಾಳೆ. ಆ ಸಮಯದಲ್ಲಿ ಮತ್ತೊಬ್ಬ ರಾಕ್ಷಸಿ ಲಂಬೋದರಿಯನ್ನು

ಇರ್ತಕ್ಕಂಥವಳು ರಾತ್ರಿ ಸಂಚಾರದ ಮಹಾಭಯಂಕರಿ ಆಗಿರ್ತಕ್ಕಂಥ ರಾಕ್ಷಸಿ. ಅವಳು ಹೇಳಿದ್ಲಂತೆ, ನಾನು ಈ ಸೈನ್ಯವನ್ನೆಲ್ಲ ತಿಂದುಬಿಟ್ಟು ನನ್ನ ದೊಡ್ಡದಾದ ಹೊಟ್ಟೆಯಲ್ಲಿ ಸೇರಿಸ್ಕೊಂಡ್ಬಿಡ್ತೇನೆ, ನೋಡ್ತಾ ಇರಿ ಅಂತ ಹೇಳಿ ಧೈರ್ಯದಿಂದ ಮುನ್ನುಗ್ಗಿದ್ದಾರೆ ಈ ಲಂಬೋದರಿ ಮತ್ತು ಯೋಜನಸ್ಥನಿ.

ಈಕೆಯ ಮಾತುಗಳನ್ನ ಕೇಳಿ ಉಳಿದ ರಾಕ್ಷಸಿಯರೆಲ್ಲರಿಗೂ ಸ್ವಲ್ಪ ಧೈರ್ಯ ಬಂದಿದೆ. ಅವರು ಮುನ್ನುಗ್ತಾ ಇದ್ದಾರಂತೆ. ಈಗ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಅರ್ಜುನನಿಗೆ ಫಲ್ಗುಣ ಅನ್ನತಕ್ಕಂಥ ಇನ್ನೊಂದು ಅಭಿಧಾನ ಇದೆ. ಹೀಗೆ ಪ್ರಸಿದ್ಧನಾದಂತಹ ಅರ್ಜುನನ ಸೈನ್ಯವನ್ನ ಒಡೆದು ಹೊಸದಾಕ್ಬಿಡ್ತೇವೆ ಅಂತ ಹೇಳಿ ಬೆಂಕಿಯ ಕಿಡಿಗಳನ್ನ ಕಾರ್ತಾ ಆರ್ಭಟಿಸ್ತಾ ಆ ರಾಕ್ಷಸಿಯರು ನುಗ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಆಕಾಶದಲ್ಲಿಯೇ ಹಾರಿ ಬಂದಿದ್ದಾಳೆ ಯೋಜನಸ್ಥಿನಿ ಎನ್ನತಕ್ಕಂತಹ ರಾಕ್ಷಸಿ. ಅವಳು ತನ್ನ ಉದ್ದವಾದಂತಹ ಸ್ತನಗಳಿಂದ ಸೈನ್ಯವನ್ನೆಲ್ಲ ಬೀಳಿಸಿಕೊಂಡು ಅಪ್ಪಳಿಸ್ತಾ ಇದ್ದಾಳಂತೆ ಆ ದುಷ್ಟ ಶಕ್ತಿಯ ಆ ಮಾಯಾವಿನಿ. ಅವಳ ಕೋಪಕ್ಕೆ ಒಂದು ಕ್ಷಣದಲ್ಲಿ ಅರ್ಜುನನ ಸೈನ್ಯ ಕೂಡ ತತ್ತರಿಸಿ ಹೋಗ್ಬಿಡ್ತಂತೆ.

ಬೃಹದಾಕಾರವಾಗಿರತಕ್ಕಂತಹ ಸೈನ್ಯ, 3 ಕೋಟಿ ರಾಕ್ಷಸರನ್ನು ಒಳಗೊಂಡಂತಹ ಆ ಭೀಷಣನ ಸೈನ್ಯ ನಾನಾ ಮಂತ್ರ ತಂತ್ರಗಳಿಂದ ನಾನಾ ರೀತಿಯ ಆಯುಧಗಳನ್ನು ಹಿಡ್ಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಮಾಯಾವಿದ್ಯೆಗಳಿಂದ ಕೂಡ ಇದ್ದಕ್ಕಿದ್ದಂತೆ ಬೆಂಕಿಯ ಜ್ವಾಲೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಸಿಡಿಲು ಮಿಂಚುಗಳು ಮೂಡ್ತಾ ಇದೆ, ಇದ್ದಕ್ಕಿದ್ದಂತೆ ಕತ್ತಲೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ ಬಿರುಗಾಳಿ. ಸರ್ಪ, ಸಿಂಹ, ಶರಭ, ಹುಲಿ, ವರಾಹ, ಜೊತೆಗೆ ತೋಳ, ಗೂಳಿಗಳಾಗಿ ಕೂಡ ಅವರು ಆಕಾರಗಳನ್ನು ಧರಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರಂತೆ. ಹೀಗಾಗಿ ಆ ಸಂದರ್ಭದಲ್ಲಿ ಇಡೀ ರಣಾಂಗಣದಲ್ಲಿ ಒಂದು ಹೊಸ ರೀತಿಯ ವಿಚಿತ್ರವಾದಂತಹ ಯುದ್ಧ ಸೃಷ್ಟಿಯಾಗ್ಬಿಡ್ತಂತೆ. ಭಯಂಕರ ಭೂತಗಳಾಗಿ ರೂಪುಗೊಂಡಂತಹ ಆ ಸೈನ್ಯ ಪಾರ್ಥನ ಪಡೆಯನ್ನ ಸಂಕಟಕ್ಕೆ ಈಡು ಮಾಡ್ತಾ ಇದೆ. ಪಾರ್ಥನ ಪಡೆ ಸ್ವಲ್ಪ ಹಿಂಜರಿತಾ ಇದೆ, ಕಷ್ಟವಾಗ್ತಾ ಇದೆ ಈ ದುಷ್ಟ ಸೈನ್ಯವನ್ನು ಎದುರಿಸಲಿಕ್ಕೆ.

ಯುದ್ಧದಲ್ಲಿ ಭೀಷಣನಿಗೆ ಬಹಳಷ್ಟು ರೋಷ ಬಂದಿದೆ. ಅದಕ್ಕೆ ಸಹಜವಾದ ಕಾರಣವೂ ಕೂಡ ಇದೆ. ಆತನ ಅಯ್ಯನಾದಂತಹ ಬಕಾಸುರನನ್ನ ಕೊಂದಂತಹ ಮಹಾಬಲಶಾಲಿ ಭೀಮನ ತಮ್ಮ ಈ ಪಾರ್ಥ. ಇಂಥವನ ಎದುರು ಬಂದಿದ್ದಾನೆ, ನಾವು ರಾಕ್ಷಸರಿದ್ದೇವೆ, ನಮ್ಮನ್ನ ನೋಯಿಸಿರ್ತಕ್ಕಂಥ ನಿನ್ನ ಸುಮ್ಮನೆ ಬಿಡುವುದಿಲ್ಲ, ನನ್ನ ತಂದೆಯನ್ನು ಕೊಂದವನ ತಮ್ಮ ನೀನಾಗಿದ್ದೀಯ, ಈ ನನ್ನ ನರಮೇಧಕ್ಕೆ ಈ ದೊಡ್ಡ ಯಜ್ಞಕ್ಕೆ ನಿನ್ನನ್ನೇ ಬಲಿಪಶುವನ್ನಾಗಿ ಮಾಡ್ತೇನೆ ಅಂತ ಹೇಳಿ ಬೊಬ್ಬಿರಿದು ಅಟ್ಟಹಾಸದಿಂದ ಕೂಗ್ತಾ ಇದ್ದಾನಂತೆ. ಅಷ್ಟೇ ಅಲ್ಲ, ನಿನ್ನ ನಾಶ ಮಾಡದೆ ಹೋದ್ರೆ ನಾವು ದೈತ್ಯ ಕುಲದವರೇ ಅಲ್ಲ ಅನ್ನುವ ಘರ್ಜನೆಯನ್ನು ಕೂಡ ಆ ಭೀಷಣ ಮಾಡ್ತಾ ಇದ್ದಾನೆ.

ಮೊದಮೊದಲಿಗೆ ಭೀಷಣನ ಸೈನ್ಯದ ಶಕ್ತಿ ಮೇಲಾಯಿತು. ಆದರೆ ಪರಾಕ್ರಮಶಾಲಿಯಾಗಿ ಶಸ್ತ್ರಾಸ್ತ್ರ ನಿಪುಣನಾಗಿರ್ತಕ್ಕಂಥ ಅರ್ಜುನನ ಮುಂದೆ ಹೇಗೆ ನಿಲ್ಲಲಿಕ್ಕೆ ಸಾಧ್ಯ ಹೇಳಿ? ಶಸ್ತ್ರಾಸ್ತ್ರ ಪಂಡಿತ ಅಂತ ಅನಿಸ್ಕೊಂಡಿದ್ದಂತಹ ಧನಂಜಯ ಈಗ ಇಂತಹ ರಾಕ್ಷಸರ ಜೊತೆ ಹೋರಾಡಲಿಕ್ಕೆ ಸರಿಯಾದಂತಹ ಆಯುಧ ಅಥವಾ ಶಸ್ತ್ರ ಅಂದರೆ ಕೇವಲ ರಕ್ಷೋಘ್ನ. ರಾಕ್ಷಸರಿಗೆ ಯಮಸ್ವರೂಪಿಯಾಗಿರ್ತಕ್ಕಂತಹ ಯಮಸದೃಶವಾಗಿರ್ತಕ್ಕಂತಹ ಇಂತಹ ಬಾಣವನ್ನ ಸಂಧಾನ ಮಾಡಿ ತನ್ನ ಬಿಲ್ಲಿಗೆ ಹೂಡಿ ಬಿಡ್ತಾ ಇದ್ದಾನೆ. ಹೇಗೆ ಬಿರುಗಾಳಿ ಬೀಸಿದಾಗ ಮೋಡಗಳ ಸಮೂಹ ಎಷ್ಟೇ ಇದ್ರೂ ಅದು ಹೇಗೆ ನಿಲ್ಕೊಳ್ಳಿಕ್ಕೆ ಸಾಧ್ಯ ಹೇಳಿ? ಹಾಗೆ ಮೋಡದಂತೆ ದಟ್ಟವಾಗಿದ್ದಂತಹ 3 ಕೋಟಿ ಸೈನ್ಯ ಎಲ್ಲ ಕೂಡ ಚದುರಿ ಹೋಗುವ ಹಾಗೆ ಈ ರಕ್ಷೋಘ್ನದ ಬಾಣ ಮುಂದುವರಿತಾ ಇದೆ. ಅರ್ಜುನನ ಭೀಕರವಾದ ಬಾಣಗಳ ಏಟಿಗೆ ಈ ಭೀಷಣನ ಸೈನ್ಯ ತತ್ತರಿಸಿ ಹೋಯ್ತಂತೆ, ಚದುರಿ ಹೋಯ್ತಂತೆ, ದಿಕ್ಕೆಟ್ಟು ಹೋಯ್ತಂತೆ. ನಾವು ಇಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದು ವಿಷಯವನ್ನ ಅವರು ಅರ್ಥ ಮಾಡಿಕೊಂಡು

ಭೀಷಣನ ಸೈನ್ಯದಲ್ಲಿ ಅನೇಕ ರಾಕ್ಷಸರು ತಕ್ಷಣದಲ್ಲಿಯೇ ಸತ್ತು ಹೋಗಿದ್ದಾರೆ. ಬಹಳಷ್ಟು ಜನ ಅಂಗಹೀನರಾಗಿದ್ದಾರಂತೆ. ಇನ್ನು ಕೆಲವರು ಆ ನೋವನ್ನ ಸಂಕಟವನ್ನ ಸಹಿಸಲಿಕ್ಕೆ ಸಾಧ್ಯವಾಗದೆ ಸಿಕ್ಕ ಸಿಕ್ಕ ಕಡೆ ಓಡ್ತಾ ಇದ್ದಾರಂತೆ. ತಮ್ಮ ಜೀವ ಉಳಿದ್ರೆ ಸಾಕಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸಿಕ್ಕ ಸಿಕ್ಕ ಗಿಡ ಮರಗಳ ಸಂದಿಯಲ್ಲಿ ಸೇರ್ಕೊಳ್ತಾ ಇದ್ದಾರಂತೆ. ಸಾವಿಗೆ ಯಾರು ಹೆದರಲ್ಲ ಹೇಳಿ. ಹಾಗಾಗಿ ಈ ರಾಕ್ಷಸರು ಕೂಡ ನಮ್ಮ ಜೀವ ಉಳಿದ್ರೆ ಸಾಕಪ್ಪ ಅನ್ನುವ ಯೋಚನೆಯಲ್ಲಿ ಸಿಕ್ಕ ಸಿಕ್ಕಂತೆ ದಿಕ್ಕು ತಪ್ಪಿ ಓಡ್ತಾ ಇದ್ದಾರೆ. ಹಾಗಾಗಿ ಕೇವಲ ಕ್ಷಣ ಮಾತ್ರದಲ್ಲಿ ಪಾರ್ಥನ ಬಾಣ ಪ್ರಯೋಗದ ಒಂದು ಜಾಣ್ಮೆಯಿಂದ ಪರಿಣತಿಯಿಂದ ಇಡೀ ರಾಕ್ಷಸ ಸಮೂಹ ಚದುರಿ ಹೋಗಿದೆ.

ರಣಾಂಗಣದ ಇನ್ನೊಂದು ಕಡೆ ಅರ್ಜುನನ ಸೈನ್ಯ ಸಮೂಹದ ಮೇಲೆ ತನ್ನ ಗಟ್ಟಿಯಾದ ಸ್ತನಗಳಿಂದ ಬಡಿತಾ ಇದ್ದಂತಹ ಯೋಜನಸ್ಥನಿಯನ್ನ ಮತ್ತು ಲಂಬೋದರಿಯನ್ನ ಆ ಹನುಮಂತ ಕೂಡ ಹೆದರುವಂತೆ ಮಾಡಿದ್ದಾನೆ. ಧ್ವಜದಲ್ಲಿದ್ದಂತಹ ಶೂರ ಹನುಮಂತ ತನ್ನ ಹಿಂದಿನ ಕಾರ್ಯಗಳೆಲ್ಲವನ್ನ ತ್ರೇತಾಯುಗದಲ್ಲಿ ಮಾಡಿದಂತಹ ಎಲ್ಲ ಘನಕಾರ್ಯಗಳನ್ನ ನೆನಪಿಸಿಕೊಳ್ತಾ ಇದ್ದಾನೆ. ಬಹಳ ದೀರ್ಘವಾದಂತಹ ತನ್ನ ಬಾಲವನ್ನ ಮತ್ತಷ್ಟು ದೀರ್ಘವನ್ನಾಗಿ ಮಾಡಿದ್ದಾನಂತೆ. ಆ ಬಾಲದಿಂದಲೇ ಬೀಸ್ತಾ ಬೀಸ್ತಾ ಅನೇಕ ರಾಕ್ಷಸಿಯರನ್ನ ಅಪ್ಪಳಿಸಿ ಕೊಲ್ತಾ ಇದ್ದಾನಂತೆ. ಹೀಗೆ ಈ ಇನ್ನೊಂದು ಭಾಗದಲ್ಲಿ ಭೀಷಣ ಸೈನ್ಯ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಾಶವಾಗಿದೆ.

ಜಗತ್ತಿನಲ್ಲಿ ಒಂದು ಸತ್ಯ ಇದೆ, ಸತ್ಯಮೇವ ಜಯತೆ. ಅದು ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತೆ, ಧರ್ಮವೇ ಗೆಲ್ಲುತ್ತೆ. ಅಸತ್ಯ, ರಕ್ಷಸತನ ಇವೆಲ್ಲವೂ ಕೂಡ ಸೋತು ಹೋಗುತ್ತೆ ಅನ್ನತಕ್ಕಂತಹ ನೀತಿಯನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಪಾರ್ಥನ ಬಾಣಗಳ ಒಂದು ಜಾಲ, ಮತ್ತೆ ಇನ್ನೊಂದು ಕಡೆ ವೀರ ಹನುಮನ ಬಾಲದ ದಾಳಿ, ಹೀಗೆ ಇವೆರಡರಿಂದ ಮುಕ್ಕೋಟಿ ಸೈನ್ಯ ಬಲ ನಾಶವಾದುದನ್ನ ನೋಡಿದ ಭೀಷಣ ಬಹಳ ಹೆದರಿಕೆ ಉಂಟಾಯಿತು. ಓಹೋ, ಇನ್ನು ನನ್ನ ಅಂತ್ಯ ಸಮೀಪಿಸ್ತು ಅಂತ ಹೇಳಿ ನಡುಗ್ತಾ ಇದ್ದಾನಂತೆ. ತಕ್ಷಣದಲ್ಲಿ ಮೊದಲೇ ಮಾಯಾವಿ ಒಂದು ತಂತ್ರವನ್ನು ಮಾಡ್ತಾನಂತೆ. ಆ ಕ್ಷಣದಲ್ಲಿ ಒಂದು ಮಾಯಾವೇಷವನ್ನ ಧರಿಸ್ಕೊಂಡ್ಬಿಡ್ತಾನಂತೆ. ಒಬ್ಬ ಮುನಿಯ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟು ಆ ಮಾಯಾ ಬಲದಿಂದ ಇಡೀ ಆ ರಣರಂಗ ಎಲ್ಲ ಕೂಡ ಒಂದು ದೊಡ್ಡ ಋಷ್ಯಾಶ್ರಮವಾಗಿ ಬದಲಾಗ್ಬಿಡ್ತಂತೆ. ಅರ್ಜುನನ ಕಣ್ಣಿಗೆ ಇದೇನಿದು, ಹೀಗೆ ಆಗ್ತಾ ಇದೆ, ಇದೇನು ಭ್ರಮೆ ಅಂತ ಅನ್ಕೊಳ್ತಾ ಇದ್ದಾನಂತೆ. ಅವನಿಗೆ ಒಂದು ದೊಡ್ಡ ಪುಣ್ಯಾಶ್ರಮ ಗೋಚರಿಸ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ, ನಾನು ಎಲ್ಲಿದ್ದೇನೆ, ಇದೇನಿದು ಅನ್ನುವುದು ಅಯೋಮಯವಾಗಿ ಅವನಿಗೆ ಕಾಣ್ತಾ ಇದೆ.

ಒಂದು ಬೃಹತ್ ಮಾಯಾಲೋಕ ಸೃಷ್ಟಿಯಾಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಕೂಡ ಪವಿತ್ರಳಾದ ಶುದ್ಧಳಾದ ಗಂಗೆ ಹರಿತಾ ಇದ್ದಾಳಂತೆ. ಅದರ ಸುತ್ತ ಎಲ್ಲ ಪುಣ್ಯವನ್ನ ಪಸರಿಸ್ತಾ ಇರತಕ್ಕಂತಹ ಪರ್ಣ ಕುಟೀರಗಳು ರಾರಾಜಿಸ್ತಾ ಇದೆ. ಪ್ರತಿಯೊಂದು ಗಿಡ ಮರಗಳು ಕೂಡ ಹೂವು ಹಣ್ಣುಗಳಿಂದ ತುಂಬಿಕೊಂಡು ನಳನಳಿಸ್ತಾ ಇದೆಯಂತೆ. ಸುತ್ತ ಎಲ್ಲ ಕಡೆಯಲ್ಲಿ ಕೂಡ ಗಿಣಿ, ಕೋಗಿಲೆ, ನವಿಲುಗಳು ತಮ್ಮ ಇಂಪಾದ ಧ್ವನಿಯಿಂದ ಹಾಡಿಕೊಳ್ತಾ ಇದ್ದುವೆ. ಆ ಸಾತ್ವಿಕ ಸ್ವಭಾವ, ಸತ್ವಯುತವಾದಂತಹ ಮೃದು ಸ್ವಭಾವದಿಂದ ಕೂಡಿದಂತಹ ಎಲ್ಲ ಪ್ರಾಣಿಗಳ ಸಮೂಹವು ಅಲ್ಲಿ ಪರಸ್ಪರ ಯಾವುದೇ ದ್ವೇಷವಿಲ್ಲದೆ ಸಂಚಾರ ಮಾಡ್ತಾ ಇದೆ. ತಪಸ್ವಿಗಳಾದಂತಹವರು, ಬ್ರಹ್ಮಚಾರಿಗಳು ಓಡಾಡ್ತಾ ಇರತಕ್ಕಂತಹ ಆ ಸುಂದರವಾದ ನೋಟವನ್ನ ಅರ್ಜುನ ನೋಡಿ ಒಂದು ಕ್ಷಣ ಮೈಮರೆತಿದ್ದಾನೆ.

ಅಂತಹ ಶ್ರೇಷ್ಠ ಋಷಿಗಳ ಆಶ್ರಮದಿಂದ ಒಬ್ಬ ಮುನಿವರ್ಯ ಅತ್ಯಂತ ತೇಜಸ್ವಿಯಾಗಿದ್ದಂತಹವನು ಹೊರಕ್ಕೆ ಬಂದಿದ್ದಾನಂತೆ. ಬಹಳ ಗೌರವಪೂರ್ವಕದಿಂದ ಅರ್ಜುನನ ಮುಂದೆ ಬಂದು ನಿಂತು ಹೇಳ್ತಾ ಇದ್ದಾನೆ, ಅಯ್ಯ ಮಹಾನುಭಾವ, ಇಂತಹ ರಾಕ್ಷಸರನ್ನ ಸಂಹಾರ ಮಾಡಿದ್ರೆ ನಿನಗೇನಪ್ಪ ಪ್ರಯೋಜನ? ನೀನು ಬಹಳ ಯೋಗ್ಯನಾಗಿರ್ತಕ್ಕಂಥವನು, ಪರರಿಗೆ ಹಿಂಸೆ ನೀಡದಲೇ ಇರತಕ್ಕಂಥವನು, ನೀನು ತುಂಬಾ ತಿಳಿದವನು, ಇಂತಹ ಕಾರ್ಯವನ್ನು ಮಾಡತಕ್ಕಂಥದ್ದು ಯೋಗ್ಯ ಅಲ್ಲಪ್ಪ. ನೀನು ಇಲ್ಲೇ ನಿನ್ನ ಶ್ರೇಷ್ಠ ದೈವವಾದಂತಹ ಶಿವನ ಆರಾಧನೆಯನ್ನ ಮಾಡ್ತಾ, ವೇದ ಪಾರಾಯಣವನ್ನ ಮಾಡಿಕೊಳ್ತಾ, ಪಠಣವನ್ನ ಮಾಡಿಕೊಳ್ತಾ ಇರ್ಲಿಕ್ಕೆ ತುಂಬಾ ಪ್ರಶಸ್ತವಾದ ಜಾಗ ಇದಾಗಿದೆ. ಹಾಗಾಗಿ ಈ ಗಂಗಾ ತೀರ ಅಷ್ಟು ಪವಿತ್ರ ಕ್ಷೇತ್ರವಾಗಿದೆ, ನೀನು ಆ ಕೆಲಸವನ್ನ ಮಾಡಪ್ಪ ಅನ್ನುವ ಉಪದೇಶವನ್ನ ಆ ಋಷಿ ನೀಡ್ತಾ ಇದ್ದ.

ಆ ಮಾಯಾವಿಯಾದಂತಹ ಭೀಷಣ ಮುನಿಯ ರೂಪವನ್ನು ಧರಿಸಿಕೊಂಡು ಮೋಡಿಯ ಮಾತುಗಳನ್ನಾಡಿದ್ದಾನೆ. ಅರ್ಜುನ ಕೂಡ ಸ್ವಲ್ಪ ಹೊತ್ತು ಬೆರಗಾದನಂತೆ. ಆದರೆ ನಂತರ ಅರ್ಥವಾಯಿತು, ಇದು ರಾಕ್ಷಸನ ಮಾಯೆ. ಹಾಗಾಗಿ ತಕ್ಷಣದಲ್ಲಿ ಎಚ್ಚೆತ್ತುಕೊಂಡಿದ್ದಾನೆ. ತುಂಬ ಕೋಪದಿಂದ ಆ ಮುನಿಯನ್ನ ಬಲಾತ್ಕಾರವಾಗಿ ಹಿಡಿದು ದಂಡಿಸ್ತಾ ಇದ್ದಾನೆ. ಆ ಕ್ಷಣಕ್ಕೆ ಆ ಮುನಿಯ ವೇಷ ಕಳಚಿ ಬಿದ್ದಿದೆ. ಭೀಷಣನ ನಿಜವಾದ ಭೀಷಣ ರೂಪ ಕಾಣಿಸಿಕೊಂಡಿದೆ. ಆಗ ಅರ್ಜುನ ತಾನೇ ಮುಂದುವರೆದು ಭೀಷಣನ ಅರಮನೆಯನ್ನು ನುಗ್ಗಿದ್ದಾನೆ. ಆತನನ್ನು ಸೋಲಿಸಿ ಅಲ್ಲಿದ್ದಂತಹ ಧನ ಕನಕ ವಸ್ತು ವಾಹನಗಳೆಲ್ಲವನ್ನ ಆನೆ ಕುದುರೆಗಳ ಮೇಲೆ ಹೇರಿ ಇಡೀ ರಾಕ್ಷಸ ಬಲವನ್ನ ದಿಕ್ಕೆಟ್ಟು ಓಡುವಂತೆ ಮಾಡಿ ತನ್ನ ಸೈನ್ಯದ ಕಡೆಗೆ ಬರ್ತಾ ಇದ್ದಾನೆ ಜಯಶಾಲಿಯಾಗಿ.

0: ಭೀಷಣನನ್ನ ಸೋಲಿಸಿ ಎಲ್ಲ ವಸ್ತು ವಾಹನಗಳನ್ನ ಪಡ್ಕೊಂಡು ಅರ್ಜುನ ಹಸ್ತಿನಾಪುರಕ್ಕೆ ಅದನ್ನು ಕಳಿಸಿದ್ದಾನೆ. ನಂತರ ಆ ಯಜ್ಞಾಶ್ವವನ್ನ ಬಿಚ್ಚಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಆತನ ಸೇನೆ ಮುಂದುವರೆದಿದೆ. ಬಹಳ ಮುಖ್ಯವಾದಂತಹ ಭಾಗಕ್ಕೆ ಈಗ ಕುದುರೆ ಪ್ರವೇಶವನ್ನ ಮಾಡ್ತಾ ಇದೆ. ಅದೇ ಮಣಿಪುರ ಎಂಬತಕ್ಕಂತಹ ಒಂದು ಪಟ್ಟಣ. ಏನು ಹೇಳಲಿ, ಅರ್ಜುನನ ಮಗನೇ ಆದಂತಹ ಬಬ್ರುವಾಹನ ಎಂಬತಕ್ಕಂಥವನು ಆ ಮಣಿಪುರದ ಅರಸು. ಅರ್ಜುನನೇ ಬಂದುದನ್ನ ತಿಳಿದಂತಹ ಆತನ ಪುತ್ರ ಈಗ ಏನ್ ಮಾಡ್ತಾನೋ ಗೊತ್ತಿಲ್ಲ. ಆ ಕವಿಯ ಉದ್ಗಾರವನ್ನು ನೋಡಬೇಕು. ದೇವಪುರ ನಿಲಯದ ಲಕ್ಷ್ಮೀಕಾಂತ ಸ್ವಾಮಿಯ ಮೈದುನನೇ ಆಗಿರ್ತಕ್ಕಂತಹ ಪ್ರಾರ್ಥನೆಗೆ ಮುಂದೇನು ಕಾದಿದೆಯೋ, ತಂದೆ ಮಕ್ಕಳ ಯುದ್ಧ ನಡೆಯುತ್ತೋ ಅನ್ನುವ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಲಕ್ಷ್ಮೀಶ ಪರಮಾತ್ಮನನ್ನ ಅತ್ಯಂತ ಸ್ತುತಿಯನ್ನ ಗೌರವದಿಂದ ಸೂಚಿಸ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ್ರ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಹಿಂದಿನ ಯುಪಿಎ ಅವಧಿಗೆ ಹೋಲಿಸಿದರೆ ಈಗಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚು ತೆರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕೇಂದ್ರದಿಂದ ತೆರಿಗೆ ಹಂಚಿಕೆ ವಂಚನೆ ಕುರಿತ ರಾಜ್ಯ ಸರ್ಕಾರದ ಆರೋಪಗಳನ್ನು ನಿರಾಕರಿಸಿದರು. ರಾಜ್ಯಕ್ಕೆ ಹಂಚಿಕೆಯಾದ ತೆರಿಗೆ ವಿವರಗಳನ್ನು ಒದಗಿಸಿದ ಸಚಿವರು, ರಾಜ್ಯವು 4 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆಯನ್ನು ಪಡೆದುಕೊಂಡಿದೆ ಎಂದು ಹೇಳಿದರು. ಬಂಡವಾಳ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ರಾಜ್ಯಕ್ಕೆ 50 ವರ್ಷಗಳವರೆಗೆ 18,000 ಕೋಟಿ ರೂಪಾಯಿ ಬಡ್ಡಿರಹಿತ ಸಾಲ ನೀಡಲಾಗಿದೆ. 8,100 ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿಗಳನ್ನು ನಿರ್ಮಿಸಲು 63,000 ಕೋಟಿ ರೂಪಾಯಿ ಕೇಂದ್ರ ನಿಧಿ ನೀಡಲಾಗಿದೆ. ರೈಲ್ವೆ ಮೂಲಸೌಕರ್ಯಕ್ಕಾಗಿ 7,700 ಕೋಟಿ ರೂಪಾಯಿ, ಬೆಂಗಳೂರು ಚೆನ್ನೈ ಕಾರಿಡಾರ್ ಯೋಜನೆಗೆ 7,000 ಕೋಟಿ ರೂಪಾಯಿ ಒದಗಿಸಲಾಗಿದೆ ಎಂದು ಹಣಕಾಸು ಸಚಿವರು ಮಾಹಿತಿ ನೀಡಿದರು. ನವೀಕರಿಸಬಹುದಾದ ಇಂಧನ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು 1,354 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ. ಮುಂದಿನ ವರ್ಷ ಜೂನ್ ವೇಳೆಗೆ ಕೊಪ್ಪಳ ಮತ್ತು ಗದಗ ಹಸಿರು ಶಕ್ತಿಯ ಕೇಂದ್ರವಾಗಲಿದೆ. ಜನಧನ್, ಮುದ್ರಾ, ಆಯುಷ್ಮಾನ್ ಇನ್ನಿತರ ಕೇಂದ್ರದ ಯೋಜನೆಗಳು ಹಾಗೂ ನವೋದ್ಯಮಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಕರ್ನಾಟಕವು ಪ್ರಯೋಜನ ಪಡೆದಿದೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ 12 ವರ್ಷಗಳ ಜನಪರ ಆಡಳಿತದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಮತ್ತು ಸುಧಾರಣೆಗೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಮಿಮ್ಸ್ನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅತ್ಯಾಧುನಿಕ ಲಿಫ್ಟ್ ಮತ್ತಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನೀಡಿರುವ 1.5 ಕೋಟಿ ರೂಪಾಯಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅನುದಾನದಲ್ಲಿ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದರು. ಜಗತ್ತಿನಲ್ಲಿಯೇ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆಯನ್ನು ಅನುಷ್ಠಾನ ಮಾಡಲಾಗಿದೆ. ಆರೋಗ್ಯವಂತ ಮತ್ತು ಸಶಕ್ತ ಭಾರತ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ 6ನೇ CSIR RISC ಸಮಾವೇಶದಲ್ಲಿ ಮಾತನಾಡಿದ ಅವರು, ಭಾರತವು ನಾವೀನ್ಯತೆ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಪ್ರೋತ್ಸಾಹಿಸುವ ರಾಷ್ಟೀಯ ಶಿಕ್ಷಣ ನೀತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಪದವಿ ಕೇಂದ್ರಿತ ವಿಧಾನದಿಂದ ಕ್ರಮೇಣ ದೂರ ಸರಿಯುತ್ತಿವೆ ಎಂದರು. ಪೇಟೆಂಟ್ ಸಲ್ಲಿಕೆಯಲ್ಲಿ ಭಾರತ ಇಂದು ವಿಶ್ವದಲ್ಲಿ 6ನೇ ಸ್ಥಾನದಲ್ಲಿದೆ. ಜಾಗತಿಕ ನಾವೀನ್ಯತಾ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ 81ನೇ ಸ್ಥಾನದಿಂದ 38ನೇ ಸ್ಥಾನಕ್ಕೆ ಏರಿದೆ. ಅಗ್ರ 100 ಉಲ್ಲೇಖಗಳಲ್ಲಿ ಶೇಕಡ 10ರಷ್ಟು ಭಾರತದ ಕೊಡುಗೆಗಳಾಗಿವೆ ಎಂದು ಶ್ಲಾಘಿಸಿದರು. ಭಾರತದಲ್ಲಿ 2,30,000 ನವೋದ್ಯಮಗಳಿವೆ. ದೇಶದ 2 ಮತ್ತು 3ನೇ ಹಂತದ ನಗರಗಳಲ್ಲಿ 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಲಭಿಸಿದೆ ಎಂದು ಅವರು ತಿಳಿಸಿದರು. 2 ದಿನಗಳ ರೈಸ್ ಸಮಾವೇಶದಲ್ಲಿ ಏರೋಸ್ಪೇಸ್, ಆಹಾರ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ನವೋದ್ಯಮಗಳು ತನ್ನ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಿವೆ. ಉದ್ಘಾಟನಾ ಸಮಾರಂಭದಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯತ್ನಗಳಿಗಾಗಿ ಐಐಟಿ ಧಾರವಾಡ, ಐಐಟಿಎಂ ಚೆನ್ನೈ ಮತ್ತು ನಿವೇದಿ ICAR ಒಪ್ಪಂದಗಳಿಗೆ ಸಹಿ ಹಾಕಿದವು. ದೇಶದ ಎಡಪಂಥೀಯ ಉಗ್ರವಾದ ಬಾಧಿತ ಪ್ರದೇಶಗಳು ಸೇರಿದಂತೆ ವಿದೇಶಿ ಡೆಬಿಟ್ ಕಾರ್ಡ್ ಜಾಲಗಳ ಮೂಲಕ ವಿದೇಶಿ ಹಣವನ್ನು ಅಕ್ರಮವಾಗಿ ಬಳಸಿಕೊಂಡಿರುವ ಆರೋಪದಲ್ಲಿ

0: ಜಾರಿ ನಿರ್ದೇಶನಾಲಯ ಇಡಿ ನೀಡಿರುವ ದೂರಿನ ಆಧಾರದಲ್ಲಿ ಅಮೆರಿಕ ಮೂಲದ ಸಂಸ್ಥೆ ಮತ್ತು ಇತರ 6 ಜನರ ವಿರುದ್ದ ಪ್ರಕರಣ ದಾಖಲಾಗಿದೆ. ಇಡಿ ದೂರಿನ ಮೇರೆಗೆ ಬೆಂಗಳೂರಿನ ಕೊತ್ತನೂರು ಪೊಲೀಸರು ಇದೇ 11ರಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು ಕಾನೂನುಬಾಹಿರ ಚಟುವಟಿಕೆ ತಡೆಗಟ್ಟುವಿಕೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ. ಏಪ್ರಿಲ್ 18 ಮತ್ತು 19ರಂದು ಆದಾಯ ತೆರಿಗೆ ಕಾಯ್ದೆ ಮತ್ತು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ನಡೆಸಿದ ಶೋಧ ಕಾರ್ಯದಲ್ಲಿ ಆರೋಪಿಗಳು ಅಮೆರಿಕ ಮೂಲದ ಸಂಸ್ಥೆಯೊಂದರ ಜೊತೆಗೆ ಸಂಪರ್ಕ ಹೊಂದಿದ್ದು ಅಕ್ರಮ ಹಣ ವರ್ಗಾವಣೆಗಾಗಿ ಅಮೆರಿಕದ ಬ್ಯಾಂಕ್ ನೀಡಿದ ವಿದೇಶಿ ಮೂಲದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿದ್ದಾರೆ. 2025ರ ನವೆಂಬರ್ನಿಂದ 2026ರ ಏಪ್ರಿಲ್ ನಡುವೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಮತ್ತು ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸಿ ಸುಮಾರು 92.55 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ವಿಶ್ವ ರಕ್ತದಾನಿಗಳ ದಿನ. ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ರಕ್ತದಾನದ ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಸಮಾಜದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಹೆರಿಗೆ, ಅಪಘಾತ, ವಿವಿಧ ಶಸ್ತ್ರಚಿಕಿತ್ಸೆ, ರಕ್ತಹೀನತೆ ಇನ್ನಿತರ ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತದೆ. 18 ವರ್ಷದಿಂದ 60 ವರ್ಷದೊಳಗಿನ 45 ಕೆಜಿಗಿಂತ ಹೆಚ್ಚು ತೂಕವಿರುವ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು 6 ತಿಂಗಳಿಗೊಮ್ಮೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಬಹುದಾಗಿದೆ. ಒಬ್ಬ ವ್ಯಕ್ತಿ ಮಾಡುವ ರಕ್ತದಾನದಿಂದ ಕನಿಷ್ಠ 3 ಪ್ರಾಣಗಳನ್ನು ಉಳಿಸಲು ಅನುಕೂಲವಾಗುತ್ತದೆ. ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಕಷ್ಟದ ಸಮಯದಲ್ಲಿ ಕುಟುಂಬಗಳಿಗೆ ಬೆಂಬಲ ನೀಡುವ ನಮ್ಮ ಸಮಾಜದಲ್ಲಿ ಸಹಾನುಭೂತಿಯ ಮನೋಭಾವವನ್ನು ಬಲಪಡಿಸುವ ರಕ್ತದಾನಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧನ್ಯವಾದ ತಿಳಿಸಿದ್ದಾರೆ. ರಕ್ತದಾನ ಸಂಸ್ಕೃತಿ ಪೋಷಿಸುವುದನ್ನು ಮುಂದುವರಿಸೋಣ ಮತ್ತು ಹೆಚ್ಚಿನ ಜನರು ರಕ್ತದಾನ ಮಾಡಲು ಪ್ರೇರೇಪಿಸೋಣ ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸರ್ಕಾರದಿಂದ 59.50 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ 2026-27 ಸಾಲಿನ ಯೋಜನೆಯಡಿ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯ ಆಯ್ದ ರಾಜ್ಯ ಹೆದ್ದಾರಿ ಹಾಗೂ ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿಗೆ ಈ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಪ್ರಮುಖ ರಸ್ತೆಗಳಿಗೆ ಅಗತ್ಯವಿರುವ ಸುಧಾರಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಅನುದಾನ ಬಳಕೆಯಾಗಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋಲಾರದ ಮಾವು ಬೆಳೆಗಾರರ ಹಿತರಕ್ಷಣೆ ಹಾಗೂ ಎಪಿಎಂಸಿ ಮಾರುಕಟ್ಟೆಗೆ ಭೂಮಿ ಮಂಜೂರು ಕುರಿತು ಚರ್ಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ.ಎಂ.ಆರ್.ರವಿ ತಿಳಿಸಿದ್ದಾರೆ. ಜಿಲ್ಲೆಯ ಮಾವು ಬೆಳೆಗಾರರ ಹಿತದೃಷ್ಟಿಯಿಂದ ಹಾಗೂ ಅವರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಳೆದ ಸಾಲಿನಲ್ಲಿ ಮಂಜೂರು ಮಾಡಿದಂತೆ ಪಿಡಿಪಿಎಸ್ ಮಂಜೂರು ಮಾಡಲು ಸಭೆಯಲ್ಲಿ ಮನವಿ ಮಾಡಲಾಯಿತು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉದ್ದೇಶಿತ ನೂತನ ಎಪಿಎಂಸಿ ಮಾರುಕಟ್ಟೆಗಾಗಿ 80 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಇದರಲ್ಲಿ ಯಾವುದೇ ತಕರಾರು ಅಥವಾ ವಿವಾದವಿಲ್ಲದ 60 ಎಕರೆ ಜಾಗವನ್ನು ಎಪಿಎಂಸಿಗೆ ಹಸ್ತಾಂತರಿಸಲು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ರಾಷ್ಟಮಟ್ಟದಲ್ಲಿ ಫೌಂಡೇಶನಲ್ ಲರ್ನಿಂಗ್ ಸ್ಟಡಿ ನಡೆಸಲಾಗುತ್ತಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿ ಜೂನ್ 11 ಮತ್ತು 12ರಂದು ನಡೆದ ಸಮೀಕ್ಷೆಯಲ್ಲಿ 90 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದು ಡಯಟ್ ಪ್ರಾಚಾರ್ಯ ಎಂ ನಾಸಿರುದ್ದೀನ್ ತಿಳಿಸಿದರು. ಸಮೀಕ್ಷಾದಾರರಿಗೆ ಜಿಲ್ಲಾ ಹಂತದಲ್ಲಿ ತರಬೇತಿ ನೀಡಿ ಟ್ಯಾಬ್ಲೆಟ್ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸಮೀಕ್ಷೆ ನಡೆಸಲಾಗಿದೆ. ಪ್ರಸಕ್ತ ವರ್ಷ 4ನೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಮೂಲಭೂತ ಭಾಷಾ ಕೌಶಲ ಮತ್ತು ಸಂಖ್ಯಾಜ್ಞಾನ ಕೌಶಲ ಪರೀಕ್ಷಿಸಲಾಗಿದೆ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿ ಎಲ್ ರೇವಣ್ಣ ಮಾತನಾಡಿ, ಶಾಲಾ ಪ್ರಶ್ನಾವಳಿ ಮೂಲಕ ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಪ್ರಶ್ನಾವಳಿಯಿಂದ ವಿದ್ಯಾರ್ಹತೆ ಮತ್ತು ವೃತ್ತಿಪರ ಮಾಹಿತಿ, ವಿದ್ಯಾರ್ಥಿ ಪ್ರಶ್ನಾವಳಿ ಮೂಲಕ ಕಲಿಕಾ ಪ್ರಗತಿ ಮೌಲ್ಯಮಾಪನ ಮಾಡಲಾಗುವುದು ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಗರಸಭೆ ಸಹಯೋಗದೊಂದಿಗೆ ಕಸ ವಿಂಗಡಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಜಾಗೃತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ.ಕೆ.ಎನ್.ಅನುರಾಧ ಚಾಲನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುಪಿಎ ಅವಧಿಗೆ ಹೋಲಿಸಿದರೆ ಕೇಂದ್ರದಿಂದ ರಾಜ್ಯಕ್ಕೆ 5 ಪಟ್ಟು ಹೆಚ್ಚಿನ ತೆರಿಗೆ ಹಂಚಿಕೆ.

ಹಂಚಿಕೆ, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ನಿರ್ಮಾಣ ಸುಧಾರಣೆಗೆ ಕೇಂದ್ರದ ಒತ್ತು, ಕೇಂದ್ರ ಸಚಿವ ಹೆಚ್.ಡಿ. ಕುಮಾರಸ್ವಾಮಿ. ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರದಲ್ಲಿ ಭಾರತ ಮುಂಚೂಣಿ ರಾಷ್ಟ, ಕೇಂದ್ರ ಸಚಿವ ಡಾ. ಜಿತೇಂದ್ರ ಸಿಂಗ್. ಇಂದು ವಿಶ್ವ ರಕ್ತದಾನಿಗಳ ದಿನ, ಹಲವೆಡೆ ಜಾಗೃತಿ ಕಾರ್ಯಕ್ರಮ, ರಕ್ತದಾನಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಬಾಳ ಬೆಳಕು. ರೇಷ್ಮೆ ಗೂಡು ಬಳಸಿ ಗೊಂಬೆ ತಯಾರಿಸುವ ಉಮಾ ವೆಂಕಟರಾಮನ್ ಅವರೊಂದಿಗೆ ಮಾತುಕತೆಯನ್ನ ಕೇಳುವಿರಿ.
1: ಇವತ್ತಿನ ಬಾಳ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಹಿರಿಯ ಜೀವ ಇದೆ. ಹೇಗೆ ಅಂತಂದ್ರೆ, ನಾವು ಸಾಮಾನ್ಯವಾಗಿ ಹಿರಿಯರು ಅಂದ್ರೆ ಆರಾಮಾಗಿ ಸುಖವಾಗಿ ಒಂದು ಕಡೆ ಕೂತಿರ್ತಾರೆ, ಇನ್ನೇನು ಇಳಿ ವಯಸ್ಸಲ್ಲಿ ಏನೂ ಮಾಡೋದು ಬೇಡ ಅಂತಂತ ಹೇಳಿ ಕೂತಿರ್ತಾರೆ. ಆದರೆ ಅನೇಕರು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ತಮ್ಮ ಇರುವಂಥ ಹವ್ಯಾಸಗಳನ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಡಿರ್ತಾರೆ. ಅದನ್ನು ನಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಕಂಡುಕೊಂಡ್ವಿ ಅಂತ ಹೇಳ್ಬೋದು. ಉಮಾ ವೆಂಕಟರಾಮನ್ ಅವರು ನಮ್ಮ ಜೊತೆಗಿದ್ದಾರೆ. ಅಮ್ಮ ನಮಸ್ಕಾರ.
2: ನಮಸ್ಕಾರ ಇವರೇ.
1: ಈಗ ನೋಡಿ, ನಮಗೆ ಬಹಳ ಆಶ್ಚರ್ಯ ಅಂತಂದ್ರೆ ಈಗ ತಮ್ಮ ವಯಸ್ಸು ಸ್ವಲ್ಪ ಜಾಸ್ತಿನೇ ಇದೆ.
2: ಹೌದು,
1: ಆದ್ರೆ ಕಾಣಿಸ್ತಾ ಇಲ್ಲ. ಆದ್ರೂ ನಿಮ್ಮ ಈ ಕೆಲಸಗಳನ್ನು ನೋಡಿದ್ರೆ ವಯಸ್ಸು ಇನ್ನೂ ಸ್ವಲ್ಪ ಕಡಿಮೆನೆ ಅನಿಸುತ್ತೆ. ಎಷ್ಟು ವಯಸ್ಸು?
2: ನಂಗೆ ಇವಾಗ 77.
1: 77. 77ರಲ್ಲಿ ಚಟುವಟಿಕೆಯಿಂದ ಇರುವಂತಹ ಒಂದು ಕಲಾಕೃತಿಗಳನ್ನ ತಯಾರು ಮಾಡುವಂತಹ ಹವ್ಯಾಸವನ್ನ ನೀವು ಮುಂದುವರಿಸಿದ್ದೀರಿ.
2: ಇದು ಭಗವಂತನ ಆಶೀರ್ವಾದ ಅನ್ಕೊಂತೀನಿ ನಾನು.
1: ಭಗವಂತನ ಚಿತ್ರಗಳು, ಮೂರ್ತಿಗಳು ಅದನ್ನೇ ಮಾಡಿದ್ದೀರಿ?
2: ಹೌದು. ಸಣ್ಣ ವಯಸ್ಸಿಂದ ಡ್ರಾಯಿಂಗ್ ಬರೆಯೋದು ಚೆನ್ನಾಗಿರ್ತಿತ್ತು, ಅದು ಹಾಗೆ ಮುಂದುವರೆದಿದೆ ಅನ್ಸುತ್ತೆ. ಇದು
1: ಅಲ್ವಾ,
2: ಆ ಗೊಂಬೆಗಳು ಬರೀತಿದ್ದೆ. ಆಮೇಲೆ ಗಣೇಶನ್ನ, ಆಂಜನೇಯ ಸ್ವಾಮಿನ ಆ ತರ ಬರೆಯೋಕೆ ಶುರು ಮಾಡಿದೆ
1: ಬಿಡುವಿನ ವೇಳೆಯಲ್ಲಿ.
2: ಎಲ್ಲೂ ಕಲ್ತಿಲ್ಲ, ಕ್ಲಾಸ್ಗೆ ಹೋಗಿಲ್ಲ, ನಾನು ಸ್ವಂತವಾಗಿ ನಾನು ಮಾಡಿರೋದಷ್ಟೇ ಇದು.
1: ಅದ್ಭುತ.
2: ಅದಕ್ಕೆ ಕಾರ್ವಿಂಗ್ ಮಾತ್ರ ನಾನು ನೋಡಿದ್ದೀನಿ, ಕೊಬ್ಬರಿನಲ್ಲಿ ಕಾರ್ವಿಂಗ್ ಮಾಡೋದು ನೋಡಿದ್ದೀನಿ. ಅದನ್ನು ನೋಡಿದ್ಮೇಲೆ ಮಾಡಬೇಕು ಅಂತ ಅನ್ನಿಸ್ತು ನನಗೆ, ಅದು ಶುರು ಮಾಡಿದೆ. ಆಮೇಲೆ ಅಲ್ಲಿಂದ ವಿಗ್ರಹಗಳು ಮಾಡ್ಬೋದಾ ಅಂತ ಒಂದು ಐಡಿಯಾ ಬಂತು. ಅದು ಸಣ್ಣ ಸಣ್ಣ ಪ್ಲಾಸ್ಟಿಕ್ ಗೊಂಬೆ ತಂದು ಅದನ್ನ ಇಟ್ಕೊಂಡು ಕೊಬ್ಬರಿನಲ್ಲಿ ಶುರು ಮಾಡಿದೆ ಗಣೇಶನ್ ಮಾಡೋಕ್ಕೆ.
1: ಸಾಮಾನ್ಯವಾಗಿ ಈ ಮೂರ್ತಿಗಳನ್ನು ಮಾಡ್ಬೇಕಂತಂದಾಗ ಈ ಕ್ಲೇ ಮಾಡೆಲಿಂಗ್ ಅದರೊಳಗೆ ಸ್ವಲ್ಪ ಬಹಳ ನೈಪುಣ್ಯತೆಯನ್ನ ಸಾಧಿಸ್ತೀವಿ, ಅದು ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ಇನ್ನು ಬೇರೆ ಬೇರೆದ್ರಲ್ಲಿ ಮಾಡ್ಲಿಕ್ಕೆ ನಾವು ಹೊರಡ್ತೀವಿ. ಫಸ್ಟ್ ಫಸ್ಟ್ ಮಾಡಿದ್ದು ಏನು?
2: ಫಸ್ಟ್ ಕಾರ್ವಿಂಗ್ ಸುಮ್ನೆ ಡಿಸೈನ್ ಬರ್ಕೊಂಡು ಬ್ಲೇಡ್ ಅಲ್ಲಿ ಕೆತ್ತೋದಷ್ಟೇ, ಅದು ಮಾಡಿದ್ದು.
1: ಎದರಲ್ಲಿ ಯಾವುದೋ ಕೊಬ್ಬರಿ,
2: ಕೊಬ್ಬರಿ ಮೇಲೆ ಡಿಸೈನ್ ಪೆನ್ ಅಲ್ಲಿ ಬರ್ಕೊಂಡ್ ಬಿಟ್ಟು ಅದನ್ನ ಬ್ಲೇಡ್ ಅಲ್ಲಿ ಕೆತ್ಕೊಂಡು ಬರೋದು. ಆಮೇಲೆ ಸುಮಾರು ಒಂದು 2-3 ವರ್ಷ ಮಾಡಿದ್ಮೇಲೆ ಗಣೇಶನ್ನ ವಿಗ್ರಹ ಮಾಡ್ಬೋದಾ ಅಂತ ಅನ್ನಿಸ್ತು ನಂಗೆ. ಆಮೇಲೆ ಈ ರೇಷ್ಮೆ ಗೂಡಲ್ಲಿ 2002ನಲ್ಲಿ ಶುರು ಮಾಡಿದ್ದಿದು.
1: ತುಂಬಾ ಇತ್ತೀಚೆಗೆನೆ?
2: ಇತ್ತೀಚೆಗೆನೆ, ಈಗ ಒಂದ್ 20 ವರ್ಷ ಆಯ್ತಿದ್ದು. 40 ವರ್ಷದಿಂದ ಕೊಬ್ಬರಿ ಮಾಡ್ತಾ ಇದ್ದೀನಿ.
1: ಅವನ್ನೆಲ್ಲ ಎಲ್ಲಿ ಪ್ರದರ್ಶನ ಮಾಡ್ತಿದ್ರಿ, ಯಾರಾದ್ರೂ ಕೊಳ್ತಿದ್ರ ಅದನ್ನ?
2: ಇಲ್ಲ, ಇದ ಅದೇ ಯಾರಾದ್ರೂ ಕೇಳಿದ್ರೆ ಹೋಗ್ತಿದ್ದೆ. ತುಂಬಾ ಕಮ್ಮಿನೇ ನಾನು ಎಕ್ಸಿಬಿಷನ್ ಎಲ್ಲ ಮಾಡಿದ್ದು. ಈಗ ಇತ್ತೀಚೆಗೆ ಒಂದ್ 2-3 ಮೇಲ್ ಮಾಡಿದ್ದೀನಿ. ನಾ ವರ್ಲ್ಡ್ ಅಲ್ಲೇ ಫಸ್ಟ್ ನಾನೇ ಮಾಡಿರೋದು ರೇಷ್ಮೆ ಗೂಡಲ್ಲಿ, ಯಾರು ಮಾಡಿಲ್ಲ. ನಾನ್ ನೋಡ್ದಂಗೆ ಯಾರು ಮಾಡಿಲ್ಲ, ಹಾಗಾಗಿ ಜನ ಎಲ್ಲಾರು ನೋಡ್ಲಿ ಅಂತ ಅನ್ನೋ ಇದಕ್ಕೋಸ್ಕರ ಎಕ್ಸಿಬಿಷನ್ ಮಾಡಿದೀನಿ ಅಷ್ಟೇ.
1: ತುಂಬಾ ಬಾಳಿಕೆ ಬರುತ್ತಾ?
2: ಎಷ್ಟು ವರ್ಷ ಆದ್ರೂ ಇರುತ್ತೆ. ಹೌದು, ಇರುತ್ತೆ. ಅದು ಕೆಲವರೆಲ್ಲ ಗ್ಲಾಸ್ ಬಾಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತಾರೆ ಒಳಗಡೆ, ಮಾಡಿಡ್ರಿ ಎಷ್ಟು ವರ್ಷ ಆದ್ರೂ ಇರುತ್ತೆ.
1: ಈ ರೇಷ್ಮೆ ಗೂಡಲ್ಲೇ ಒಂಥರ ಮಾಡ್ಬೇಕಂದ್ರೆ ಇಡೀ ನೋಡಿ, ಒಂದು ತುಂಬಾ ಎತ್ತರ ಎತ್ತರದ ಮೂರ್ತಿಗಳಿವೆ.
2: ಹೌದು,
1: ಸರಸ್ವತಿ ಮೂರ್ತಿ ಇದೆ, ಇನ್ನೊಂದು ಆಂಜನೇಯ ಇದೆ, ಸುಬ್ರಹ್ಮಣ್ಯ ಇದೆ, ಇನ್ನ ಬೇರೆ ಬೇರೆ ಎಲ್ಲಾ ಮೂರ್ತಿಗಳನ್ನ ತಾವು ಮಾಡಿದಿರಲ್ಲ. ಈ ಒಂದು ಹೈಟ್ ತಕ್ಕಂಗೆ ಗೂಡು ಅಂತೂ ಒಂದು ಸಣ್ಣದಿರುತ್ತೆ. ನೀವು ಎಲ್ಲಾ ಗೂಡುಗಳನ್ನ ಜಾಯಿಂಟ್ ಮಾಡ್ತಾ ಹೋಗಿದ್ದೀರಾ?
2: ಹೌದು. ಅದು ಇದರಲ್ಲಿ ಏನು ಅಂದ್ರೆ, ಉದ್ದದ್ದು ಸಿಗುತ್ತೆ, ಗುಂಡಿಗಿರೋ ಸಿಗುತ್ತೆ, ದೊಡ್ಡ ಸಿಗುತ್ತೆ, ಸಣ್ಣವಿರುತ್ತೆ. ಅದು ನಾನು ಆರಿಸ್ತೀನಿ, ತಲೆಗೆ ಹೇಗ್ಬೇಕು, ಬಾಡಿಗೆ ಹೇಗಿರ್ಬೇಕು, ಕೈ ಕಾಲಿಗೆ ಹೇಗಿರ್ಬೇಕು, ಅದನ್ನೆಲ್ಲ ನೋಡ್ಕೊಂಡು ಅದನ್ನ ಆರಿಸೋದೇ ಆರ್ಟ್. ಇದು ರಾಮನಗರಕ್ಕೆ ಹೋಗಿ ಅಲ್ಲ ರೇಷ್ಮೆ ಇದರಲ್ಲೇ ತರ್ತೀನಿ, ಹೋಗಿ ನಾನಲ್ಲಿ ಇಲ್ಲ ಸಿಡ್ಲಘಟ್ಟಕ್ಕೆ ಹೋಗ್ಬೇಕು ಇಲ್ಲ ರಾಮನಗರಕ್ಕೆ ಹೋಗಿ ತರ್ತೀನಿ ಅಷ್ಟೇ.
1: ಕರ್ನಾಟಕದಲ್ಲಿ ರೇಷ್ಮೆ ಗೂಡುಗಳ ಮಾರಾಟ ಕೇಂದ್ರ.
2: ಹೌದು.
1: ತಮ್ಮ ಊರು ಯಾವುದು ಮೂಲತಃ?
2: ನಾವು ಹುಟ್ಟು ಬೆಳೆದಿದ್ದೆಲ್ಲ ಆಂಧ್ರ, ಮದುವೆ ಮಾಡ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದೀನಿ.
1: ಎಷ್ಟು ವರ್ಷ ಹಿಂದಿನ ಮಾತು
2: ಆಯ್ತು? 69ರಲ್ಲಿ ನನ್ನ ಮದುವೆ.
1: ಮದುವೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ನೀವು.
2: ಆಯ್ತಲ್ಲ, 56 ವರ್ಷ ಆಗೋಯ್ತಲ್ಲ ಬಂದು.
1: ತುಂಬಾನೇ, ಒಂದ್ ಚೂರು ಕೂಡ ಗೊತ್ತಾಗಲ್ಲ. ಅಂದ್ರೆ ಮನೆಯಲ್ಲಿ ನೀವು ತೆಲುಗು ಮಾತಾಡ್ತೀರಾ?
2: ಎಲ್ಲ ತೆಲುಗು ಕನ್ನಡ ಎಲ್ಲ ಇರುತ್ತೆ.
1: ಭಾಷೆ ಯಾವುದೇ ಇದ್ರು ಏನು, ಕಲೆ ಅಂತನ್ನೋದು ಅದು ಸಾರ್ವತ್ರಿಕವಾಗಿರುತ್ತೆ. ಇಷ್ಟು ಕಲಿಬೇಕಂತಂದ್ರೆ ತುಂಬಾ ನೈಪುಣ್ಯತೆ ಬೇಕು, ಅದರಲ್ಲಿ ಒಂದು ಕೈಚಳಕೆ ಇರುತ್ತದೆ, ತುಂಬಾ ಅಂದವಾಗಿ ಕಾಣಿಸ್ಬೇಕು. ನಿಮ್ಮ ಎಲ್ಲಾ ಈ ಮೂರ್ತಿಗಳನ್ನ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿವೆ ಅಂದ್ರೆ ಒಂಥರ ಆಕರ್ಷಣೆ ಇದೆ. ಬೇರೆ ಬೇರೆ ನಿಮ್ಮ ನೆರೆಹೊರೆಯವರು ಹೊಗಳಿದ್ರ, ನಿಮ್ಮ ಸಂಬಂಧಿಕರು ಹೊಗಳಿದ್ರ, ಅಥವಾ ಪತ್ರಿಕೆಗಳು?
2: ಪತ್ರಿಕೆಗಳು ಪ್ರತಿ ಒಂದು ಪೇಪರಲ್ಲೂ ಬಂದಿದೆ ನಂದು ಆರ್ಟಿಕಲ್, ಎಲ್ಲಾ ಪೇಪರಲ್ಲೂ ಆರ್ಟಿಕಲ್ ಬಂದಿದೆ. ನಂದು ಮೇನ್ ಕೆಲಸ ಕೊಬ್ಬರಿ ಇದೆ.
1: ಈಗ ನೋಡಿ, ರಾಮ ಪಟ್ಟಾಭಿಷೇಕ
2: ಇದು ರೇಷ್ಮೆ ಗೂಡಲ್ಲಿ ಮಾಡಿರೋದು.
1: ಏನೇನು ವಿವರಣೆಗಳು ಸ್ವಲ್ಪ ಕೊಡಿ ನೋಡೋಣ.
2: ಅದಕ್ಕೇನಿಲ್ಲ, ಫಸ್ಟ್ ಗೂಡು ತಗೊಂತೀನಿ, ಅದೇ ಹೇಳಿದ್ನಲ್ಲ, ಫಸ್ಟ್ ಬಾಡಿ ರೆಡಿ ಮಾಡ್ಕೋಬೇಕು, ಮಾಡಿ ಆಮೇಲೆ ಸ್ಕಿನ್ ಕಲರ್ ಮಾಡ್ತೀನಿ.

0: ಮಾಡ್ತೀನಿ, ಅದು ಒಂದು ಫುಲ್ ಒಂದು ದಿವಸ ಒಣಗಬೇಕು. ಡ್ರೆಸ್ ಮಾಡ್ತೀನಿ, ಆಮೇಲೆ ಆರ್ನಮೆಂಟ್ಸ್ ಅದೆಲ್ಲ ಮಾಡಬೇಕು. ಎಲ್ಲ ಮಾಡಿದ್ಮೇಲೆ ಲಾಸ್ಟಲ್ಲಿ ಕೈ ಕಾಲು ಎಲ್ಲ ಶರೀರ ಮಾಡಿದ್ಮೇಲೆ ಲಾಸ್ಟಲ್ಲಿ ತಲೆನ ಮಾಡಿ, ಅದಕ್ಕೆ ಯಾಕೆಂದರೆ ಬಾಡಿಗೆ ತಕ್ಕನಾಗಿ ತಲೆ ಬರಬೇಕಲ್ವಾ, ಅದು ಲಾಸ್ಟಲ್ಲಿ ಮಾಡ್ತೀನಿ. ಅದು
1: ಇದನ್ನು ಮಾಡಬೇಕಂತ ಅಂತ ಹೆಂಗ ಅನಿಸ್ತು ನಿಮಗೆ? ಒಂದು ಇಷ್ಟು ವೈಭವದ ಒಂದು ಒಂದು ದೊಡ್ಡ ದೃಶ್ಯವನ್ನ ಚಿತ್ರಿಸಬೇಕು,
0: ಅದೇ ರೀ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ದೈವತತ್ವ ಬಂದಿರೋದು ನನಗೆ. ಫಸ್ಟ್ ಎರಡು ಹಕ್ಕಿಗಳು ಮಾಡಿದ್ದೀನಿ ಇದರಲ್ಲಿ, ಆಮೇಲೆ ಕ್ರಿಕೆಟ್ ಮ್ಯಾಚ್ ಫುಲ್ ಮಾಡಿದ್ದೀನಿ ಇದರಲ್ಲಿ
1: ನೋಡಿ. ದೇವರ ವಿಗ್ರಹ ಜೊತೆ ಅದನ್ನು ಕೂಡ ಮಾಡಿದ್ದೀನಿ.
0: ಎಲ್ಲ ಜಾತಿ ಇದ್ರು, ಛತ್ರಪತಿ ಶಿವಾಜಿ ಮಾಡಿದ್ದೀನಿ, ಇವರು ಬಸವಣ್ಣನ್ ಮಾಡಿದ್ದೀನಿ, ಸಾಂಟಾ ಕ್ಲಾಸ್ ಮಾಡಿದ್ದೀನಿ, ಪ್ರತಿಯೊಂದು
1: ಎಲ್ಲವನ್ನು ಸೇರಿಸಿ ಹಿಡಿದ್ರೆ ಸರ್ವಧರ್ವ ಸಮನ್ವಯ
0: ಆ ತರಾನು ಮಾಡಿದ್ದೀನಿ ಎಲ್ಲ ಇದರಲ್ಲಿ.
1: ಈಗ ಈ ಕೆಲವು ದೇವರ ವಿಗ್ರಹಗಳನ್ನ ಮಾಡಿದಾಗ ಕೆಲವೊಬ್ರು ತುಂಬಾ ಚೆನ್ನಾಗಿದೆ ನಮಗಿದು ಬೇಕು ಅಂತ ಹೇಳಿ ಕೊಂಡ್ಕೊಳ್ಳೋಕೆ.
0: ಹೌದು ಹೌದು ತಗೊಂತಾರೆ, ಅದು ಸೇಲು ಮಾಡ್ತಾ ಇದ್ದೀನಲ್ಲ ಮಾಡಿ ನಾನು. ಹೌದು,
1: ಸೊ ಒಂದು ಸೇಲ್ ಆದಾಗ ಮತ್ತೆ ಅಂಥದ್ದೇ ಇನ್ನೊಂದು ಏನಾರ ಮಾಡಿ ಇಟ್ಕೊಂಡು
0: ಒಬ್ಬರು ತಗೊಂಡೋಗಿ ನೋಡಿದಾಗ ಇನ್ನೊಬ್ಬರು ಅದು ನೋಡಿದಾಗ ಇಷ್ಟ ಆದ್ರೆ ಅವರು ಬರ್ತಾರೆ ತಿರುಗಿ
1: ಆರ್ಡರ್ ಕೊಡ್ತಾರೆ.
0: ಆರ್ಡರ್ ಕೊಡ್ತಾರೆ
1: ಇಂಥದ್ದೇ ಮಾಡ್ಕೊಡಿ.
0: ಹೌದು,
1: ಅಂದ್ರೆ ಯಾವ್ದಾದ್ರು ಫೋಟೋ ಗಿಟೋ ಕೊಡ್ತಾರ ಈ ರೀತಿ ಒಂದು ಫೋಟೋ ಇದರಲ್ಲಿ?
0: ಇಲ್ಲ, ನನ್ನ ಹತ್ರನೇ ನಾನು ಮಾಡಿರೋದು ಫೋಟೋ ತೆಗೆದು ಇಟ್ಕೊಂಡಿರ್ತೀನಿ, ಅದನ್ನ ನೋಡ್ಬಿಟ್ಟು ಆರ್ಡರ್ ಕೊಡ್ತಾರೆ ಅವರು
1: ಅಲ್ವಾ. ಈಗ ನಿಮ್ಗೆ ಈಗ ನಾವು ಆಕಾಶವಾಣಿಯಲ್ಲಿ ನಿಮ್ಮ ಮಾತುಕತೆ ನಾನು ಕೇಳ್ತಾ ಇದ್ದಾರೆ. ಉಮಾ ವೆಂಕಟರಾಮನ್ ಅವ್ರನ್ನ ಸಂಪರ್ಕಿಸಿ ನಾವು ಒಂದಿಷ್ಟು ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಕೊಂಡ್ಕೋಬೇಕು ಅಂತ ಬರುತ್ತೆ, ಹೆಂಗೆ ಸಂಪರ್ಕ ಮಾಡಿ?
0: ನಂಬರ್ ಕೊಡ್ತೀನಿ ಅಷ್ಟೇ, ಫೋನ್ ನಂಬರ್ ಕೊಟ್ರೆ ಬರ್ಬೋದು ನಮ್ಮಲ್ಲಿಗೆ. 9449750527.
1: ಸೊ ಅಂದ್ರೆ ಯಾಕೆ ಅಂದ್ರೆ ಕಾರ್ಯಕ್ರಮದ ಮೂಲಕವಾಗಿ ಆಗಿರ್ಬೋದು, ಪತ್ರಿಕೆ ಮೂಲಕವಾಗಿ ಆಗಿರ್ಬೋದು, ನಿಮ್ಮ ಒಂದು ಕಲೆ ಇನ್ನೊಬ್ಬರಿಗೂ ಕೂಡ ಇಷ್ಟ ಆದಾಗ ಅದನ್ನು ಕೊಳ್ಳಕ್ಕೆ ಮುಂದೆ ಬರ್ತಾರೆ.
0: ಹೌದು,
1: ಅದು ಆರ್ಥಿಕವಾಗಿ ನಮಗೂ ಕೂಡ ಒಳ್ಳೇದೇ ತಾನೆ.
0: ಅದೇ ಅದೇ.
1: ಎಲ್ಲೆಲ್ಲಿ ಕೊಡ್ತೀರಿ ಸಾಮಾನ್ಯವಾಗಿ?
0: ಇದು ಫಸ್ಟ್ ಕೊಬ್ಬರಿ ಇದು ನನ್ನ ಮದುವೆ ಮನೆಗಳಿಗೆ ಬೇಕು ಅಂತಾನೆ ಮಾಡೋಕ್ ಶುರು ಮಾಡಿದ್ದು. ಆಮೇಲೆ ಕೆಲವರು ಶೋಕೇಸ್ ಅಲ್ಲಿ ಇಟ್ಕೊಳಕ್ ತಗೊಂತಾರೆ, ಕೆಲವರೆಲ್ಲ ಅಮೆರಿಕಾಗೆ ರಾಮಾಯಣದ್ದು ಕೆಲವು ಎಪಿಸೋಡ್ಸೆ ಮಾಡ್ಕೊಟ್ಟಿದ್ದೀನಿ ಅಮೆರಿಕಾ ಅವ್ರಿಗೆ. ಇಂಡಿಯಾದವರೇ ನವರಾತ್ರಿನಲ್ಲಿ ಇಡೋಕೆ ಅಂತ ಗೊಂಬೆ ಪ್ರದರ್ಶನಕ್ಕೆ ಅಂತ ರಾಮಾಯಣದ್ದು ಕೆಲವು ಎಪಿಸೋಡ್ಸ್ ಮಾಡ್ಕೊಟ್ಟಿದ್ದೀನಿ. ಅದು ಸುಮಾರು ಒಂದು ಮಾಡೋಕ್ ಶುರು ಮಾಡಿದ ಹೊಸದರಲ್ಲಿ 2001 ಅಲ್ಲೇ ಮಾಡಿದ್ದೀನಿ ಅದನ್ನ.
1: ಸಾಮಾನ್ಯ ಈಗ ದಸರಾ ಸಂದರ್ಭದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಈ ರೀತಿಯಾಗಿ ಗೊಂಬೆಗಳ ಒಂದು ಪ್ರದರ್ಶನ ಎಲ್ಲ?
0: ಹೌದು, ನಮ್ಮನೇಲೆ ಮಾಡಿದ್ದೀನಿ ನಾನು, ನಮ್ಮನೇಲೆ ಮಾಡಿದ್ದೀನಿ 3 ವರ್ಷ ನಾನು. ತುಂಬಾ ಚೆನ್ನಾಗಿ ಇಟ್ಟಿದ್ದೀನಿ ಇದನ್ನೆಲ್ಲ.
1: ಮೈಸೂರು ಕಡೆ ಏನಾದ್ರೂ ಹೋಗಿ ಪ್ರದರ್ಶನ ಮಾಡಿದ್ರಾ?
0: ಇಲ್ಲ ಇವರೇ, ಅದಕ್ಕೆಲ್ಲ ಕನೆಕ್ಷನ್ ಬೇಕಲ್ವಾ.
1: ಮುಂದೆ ಪ್ರಯತ್ನ ಮಾಡಿ, ಯಾಕಂದ್ರೆ ತುಂಬಾ ಸುಂದರವಾದಂತಹ ಮೂರ್ತಿಗಳನ್ನ ತಾವು ಇಷ್ಟು ಚೆನ್ನಾಗಿ ಕೆತ್ತಿದ್ದೀರಿ ಅಂತ ಅನ್ಬೇಕು. ಅಂದ್ರೆ ಯಾಕಂದ್ರೆ ಒಂದು ಮೂರ್ತಿಯನ್ನು ಮಾಡ್ಬೇಕಂದ್ರೆ ಬಹಳಷ್ಟು ಕೈ ಚಳಕ, ಬಹಳಷ್ಟು ಮಗ್ನತೆ ಬೇಕಾಗುತ್ತೆ.
0: ಅದು ಅದು ಮಾತ್ರ ತುಂಬಾ ಖಂಡಿತ, ಅದನ್ನ ಮಾಡೋವಾಗ ನಾನು ಫುಲ್ ಇನ್ವಾಲ್ವ್ ಆಗ್ಬಿಟ್ಟಿರ್ತೀನಿ ಅಲ್ಲಿ.
1: ಇದಕ್ಕೆ ಹಣಕಾಸಿನ ಒಂದು ನೆರವು ಬೇಕಾಗತ್ತಾ? ತುಂಬಾನೇ ಖರ್ಚು ಇರುತ್ತಾ ಹೇಗೆ ಒಂದು ಮೂರ್ತಿ ಮಾಡ್ಬೇಕಂದ್ರೆ ನಿಮಗೆ?
0: ಒಂದ್ಸಲ ಹೋಲ್ಸೇಲ್ ಅಲ್ಲಿ ತಂದ್ಬಿಡ್ತೀನಲ್ಲ, ಅದರಿಂದ ಅಷ್ಟು ಒಂದು 3 ಕೆಜಿ ತಂದ್ರೆ ಅದು ಹುಳ ಎಲ್ಲ ತೆಗಿಬೇಕು. ಒಂದು ದಿವಸ ಫುಲ್ಲು ನನ್ಗೆ ಅದೇ ಕೆಲ್ಸವೇ. ಆಮೇಲೆ 1 ವಾರ ಬಿಸಿಲಿಗಿಡ್ಬೇಕು, ತುಂಬಾ ಕೆಟ್ಟ ವಾಸನೆ ಇರುತ್ತೆ ಅದು. ವಾಸನೆ ಹೋದ್ಮೇಲೆ ಅವಾಗ ಎಲ್ಲ ಆರಿಸಿ ಕೈಗೆ ಕಾಲಿಗೆ ತಲೆಗೆ ಆ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಮಾಡಿಟ್ಕೊಂಡು ಆಮೇಲೆ ಕೆಲಸ ಶುರು ಮಾಡ್ತೀನಿ.
1: ಈಗ ನೋಡಿ, ಅದಕ್ಕೆ ಒಂದ್ ಕಡೆ ಬಟ್ಟೆ ಅಂಟಿಸಿದೀರಾ?
0: ಅದು ಬಟ್ಟೆ ಅಲ್ಲ, ಬಟ್ಟೆ ಅಲ್ಲ, ಪೇಪರ್ ಅಲ್ಲೇ ಮಾಡಿರೋದು. ಹೌದು, ಕ್ರೇಪ್ ಪೇಪರ್ ಅಂತ ಬರುತ್ತೆ, ಆ ನೆರಿಗೆ ಮಾತ್ರ ಇಡ್ತೀನಿ. ಯಾಕೆಂದ್ರೆ ನೆರಿಗೆ ಬಂದ್ರೇನೆ ಸೀರೆ ತುಂಬಾ ಚೆನ್ನಾಗಿ ಕಾಣಿಸೋದು.
1: ಮನೆಯಲ್ಲಿ ಇದಕ್ಕೆಲ್ಲ ಪ್ರೋತ್ಸಾಹ ಕೊಡ್ಬೇಕಾಗತ್ತೆ.
0: ಅದೇ ಪ್ರೋತ್ಸಾಹ ಕೊಡೋದ್ರಿಂದಾನೆ ಆಗ್ತಾ ಇದೆ ಇದು, ಇಲ್ಲ ಅಂದ್ರೆ ಆಗಲ್ಲ.
1: ನೀವು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರೋದ್ರಿಂದ ಸಹಜವಾಗಿ ಪ್ರೋತ್ಸಾಹ ಸಿಕ್ಕಿದೆ. ಮತ್ತೆ ಆದ್ರೂ ಕೂಡ ಎಷ್ಟೇ ಚೆನ್ನಾಗಿದ್ರು ಮನೆ ವಾತಾವರಣ ಕೂಡ ಇರಬೇಕು ಚೆನ್ನಾಗಿ. ಯಾರ್ಯಾರು ನಿಮಗೆ ಪ್ರೋತ್ಸಾಹ ಕೊಡ್ತಾರೆ?
0: ಒಬ್ಬ ಸೊಸೆ ಇಲ್ಲಿದ್ದಾಳೆ, ಅಂಗಡಿಗೆ ಹೋಗಿ ಸಾಮಾನ್ ತರಕ್ಕೆ ಮಾಡಕ್ಕೆ ಮಗ ಬರ್ತಾನೆ. ಚನ್ನಪಟ್ಟಣಕ್ಕೆ ಹೋಗ್ಬೇಕು ಅಂದ್ರೆ ಅವರೇ ಬರ್ಬೇಕು, ಇಲ್ಲ ಅಂದ್ರೆ ಕಾರಲ್ಲಿ ಹೋಗಿ ಬರ್ತೀನಿ. ನಾನೆಲ್ಲ ಬಸ್ ಗೀಸ್ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಈಗ ಒಬ್ಬರ ಸಹಾಯ ಬೇಕೇ ಬೇಕು ನಂಗೆ. ಇಲ್ಲದೆ
1: ತಂದಂತಹ ರೇಷ್ಮೆ ಗೂಡುಗಳ ಸಂರಕ್ಷಣೆ ಕೂಡ ಒಂದು ದೊಡ್ಡ ಕೆಲಸನೇ.
0: ಹೌದು.
1: ಈಗ ಬೇರೆ ಬೇರೆ ಸಾಂಸ್ಕೃತಿಕ ಸಂಘದವರಾಗ್ಲಿ ಯಾವ್ದಾದ್ರು ಬೇರೆ ಬೇರೆ ಸಮಾರಂಭಗಳಲ್ಲಿ ಇದರದ್ದು ಒಂದು ಪ್ರದರ್ಶನ ಮಾಡಿ ತಗೊಂಬನ್ನಿ ಅಂತಂತಾರೆ. ಪ್ರದರ್ಶನ ಮಾಡಿ ಅಷ್ಟೇ ಹೋಗಿ ನಮಗೇನು ಕೊಂಡ್ಕೊಳ್ಳೋದು ಬೇಡ ಅಂತ ಅಂದಿರ್ತಾರೆ. ಅವಾಗ ಏನ್ ಮಾಡ್ತೀರಾ? ಒಂದು ಬಾಡಿಗೆ ರೀತಿಯಲ್ಲಿ ಹೋಗಿ ಇಡೋದು, ಅದು ಸಮಾರಂಭ ಮುಗಿದ ಮೇಲೆ ವಾಪಸ್ ತಗೊಂಡು
0: ಕರೆಕ್ಟ್. ಅದು ಅಷ್ಟೊಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ತಾ ಇಲ್ಲ ಇವರೇ. ನಾನು ಹಿಂದೆ ಈಗ ಆಗಿದ್ದಿದ್ರೆ ಮಾಡ್ಬೋದಾಗಿತ್ತು, ಇವಾಗ ಅದೆಲ್ಲ ಕಷ್ಟ ಜೊತೆ ಬೇಕು ಅದಕ್ಕೆಲ್ಲ.
1: ಈಗ ಈ ರೀತಿ ಈ ಮೂರ್ತಿಗಳನ್ನ, ಈ ರೀತಿ ಆಕೃತಿಗಳನ್ನ ನೀವು ಮಾಡ್ಲಿಕ್ಕೆ ಶುರು ಮಾಡಿದ್ದು ಯಾವ ವಯಸ್ಸಿನಲ್ಲಿ?
0: ಮದುವೆ ಆಗಿ ಮಕ್ಕಳು ಹುಟ್ಟಿದ್ಮೇಲೆ ಶುರು ಮಾಡಿದ್ರು.
1: ಯಾಕನ್ನಿಸ್ತು ಮಾಡ್ಬೇಕಂತ?
0: ಇಲ್ಲಿ ಮದುವೆಗಳಲ್ಲಿ ಕರ್ನಾಟಕದಲ್ಲಿ

0: ಆರ್ಟ್ಗೆ ತುಂಬಾ ಪ್ರಾಮುಖ್ಯ ಇದೆ. ಮದುವೆ ಮನೆಗಳಲ್ಲಿ ತುಂಬಾ ನೋಡಿದ್ದೀನಿ. ಅದ್ ನೋಡ್ಬಿಟ್ಟು ಅಯ್ಯೋ ನಾನು ಯಾಕೆ ಮಾಡಬಾರ್ದು ಅನ್ನೋದು ನಂಗೆ ಮನಸ್ಸಿಗೆ ಬಂತು. ಹಾಗಾಗಿ ಫಸ್ಟ್ ಕೊಬ್ಬರಿ ಶುರು ಮಾಡಿದ್ದು, ಆಮೇಲೆ
1: ಬೆಲ್ಲ
0: ಮಾಡ್ತಾನೆ ಇದ್ದೀನಿ ಈಗಲೂ. ಈಗಲೂ ಮಾಡ್ತೀನಿ. ಹೌದು, ಬೆಲ್ಲದ ಚಲ್ಲಿ ಮಾಡೋದು, ಸಕ್ಕರೆ ಅಚ್ಚುಗಳು, ಅರಶಿನ ಪಟ್ಟಣಗಳು, ಮರದ ಬಾಗಿನಗಳು, ಮದುವೆಗೆ ಏನು ಬೇಕೋ ಸಮಸ್ತ ಮಾಡ್ತೀನಿ ನಾನು.
1: ಬೇರೆ ಏನಾದ್ರೂ ಒಂದು ಈಗ ವುಡ್ ವರ್ಕ್
0: ಇಲ್ಲ ಇವ್ರೆ, ಅದನ್ನೆಲ್ಲ ಮಾಡಲ್ಲ. ಇದು ಡಿಫರೆಂಟ್, ಇಂಥದ್ದೆಲ್ಲ ಮಾಡಿದ್ದೀನಿ ಹೊರತು ಮರದಲ್ಲಿ ಎಲ್ಲ ಅದೆಲ್ಲರೂ ಮಾಡ್ತಾರೆ ಅಂತ ನಾನು ಅದರ ತಂಟೆಗೆ ಹೋಗಿಲ್ಲ.
1: ಬೇರೆ ಕಲಾವಿದರು ಈ ರೀತಿಯಾಗಿ ಒಂದು ಮೂರ್ತಿ ಕೆತ್ತನೆ ನಡೀತಿರ್ತದೆ ಎಲ್ಲೋ ಒಂದ್ ಕಡೆ, ಶಿಲ್ಪಕಲೆ,
0: ಅದು ನಿಜವಾಗ್ಲೂ
1: ಮೆಚ್ಕೊಳ್ಳೋ.
0: ಕಲ್ಲಲ್ಲಿ ಮಾಡೋದಂತೂ ಅದು ತುಂಬಾ ಆಶ್ಚರ್ಯ ಅನ್ಸುತ್ತೆ ನಂಗೆ ನಿಜವಾಗ್ಲೂ. ಆಕೆ ಆ ಹುಲಿ ಇದು ಇಟ್ಕೊಂಡು ಮಾಡ್ತಾರಲ್ವಾ, ಕಣ್ಣು ಮೂಗು ಅಷ್ಟು ದೈವದತ್ವಾಗಿ ಬರ್ಬೇಕು ಅಂದ್ರೆ ಅದು ಇನ್ನೂ ಪುಣ್ಯಾನೇನೋ ಅನ್ಸುತ್ತೆ ನಂಗೆ.
1: ಕೆತ್ತಬೇಕಾಗತ್ತೆ.
0: ಹೌದು, ಮತ್ತೆ ಇದಕ್ಕೇನ ಹಾಗಂದ್ರೆ ಇನ್ನು ಅದಕ್ಕೆ
1: ಇದರಲ್ಲಿ ಸೂಕ್ಷ್ಮತೆ ಇದೆ. ನಿಮ್ಮ ಅಂದ್ರೆ ಮಹಿಳೆ ಮನೆಯಲ್ಲಿ ಇದ್ದಾಗ ಮತ್ತು ನಿಮ್ ತರ ವಯಸ್ಸಾದಾಗ ಇನ್ನೇನು ಏನು ಮಾಡೋದ್ ಬೇಡ ಅಂತಾನೆ ಸಾಮಾನ್ಯ ಅನ್ಕೊಂಡ್ಬಿಟ್ಟಿರ್ತಾರೆ. ಯಾವ್ದನ್ನ ನಾವು ಮುಂದುವರ್ಸಿರ್ತೀವಿ ಅದರಿಂದ ಏನಾದ್ರೂ ಆರ್ಥಿಕವಾಗಿ ನಮಗೆ ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಸಾಮಾನ್ಯ ಮುಂದುವರಿಸ್ತಾರೆ. ಆಮೇಲೆ ನಮ್ಮ ಒಂದು ಹವ್ಯಾಸ ಏನಿದೆಯಲ್ಲ, ನಮ್ಮ ಪ್ರವೃತ್ತಿ, ಅದರಲ್ಲಿ ಕೂಡ ಸ್ವಲ್ಪ ನಮ್ಮತನವನ್ನ ತೋರಿಸ್ದಂಗಾಗತ್ತೆ. ಅದರಲ್ಲಿ ಖುಷಿ ಇರುತ್ತೆ ನೋಡಿ, ತೃಪ್ತಿ ಇರುತ್ತೆ, ಇಷ್ಟು ಚೆನ್ನಾಗಿ ಬಂತಲ್ಲ ಅಂತಂತೇಳಿ. ಈಗ ಎಲ್ಲ ಮಾಡಿ ಆದ್ಮೇಲೆ ಚೆನ್ನಾಗಿ ಬಂತು ಅಂತ ಹೇಳಿ ಯಾರಿಗೆ ತೋರಿಸ್ತೀರಿ ಮನೆಯಲ್ಲಿ?
0: ಎಲ್ಲಾರು ನೋಡ್ತಾರಲ್ಲ ಮನೆಯಲ್ಲಿ. ಆಮೇಲೆ ಯಾರಾದ್ರೂ ನಾನು ಸ್ವಲ್ಪ ಸಂಗೀತ ಪಾಠ ಮಾಡ್ತೀನಿ ಮನೆಯಲ್ಲಿ, ಜೂನಿಯರ್ ಪಾಠ ಅಷ್ಟು ಮಾಡ್ತೀನಿ. ಅದಕ್ಕೆ ಬರ್ತಾರಲ್ಲ ಹುಡುಗರು, ಅವ್ರ ಅಪ್ಪ ಅಮ್ಮ ಅಂತ ಯಾರಾದ್ರೂ ಬಂದ್ರೆ ತೋರಿಸ್ತೀನಿ. ಇಂಥದ್ದು
1: ಸಂಗೀತದ ಒಂದು ಪಾಠ ಹೇಳ್ಕೊಡುವಂಥದ್ದು
0: ಕಲ್ತಿದ್ದೀನಿ, ಸಣ್ಣ ವಯಸ್ಸಲ್ಲಿ ಕಲ್ತಿದ್ದೀನಿ.
1: ಕಲ್ತಿದ್ದೀರಾ? ಯಾವ ಕ್ಲಾಸಿನ ಹುಡುಗರು ಬರ್ತಾರೆ?
0: ಜೂನಿಯರ್ ಕರ್ನಾಟಕ ಮ್ಯೂಸಿಕ್ ಜೂನಿಯರ್ಗೆ ಮಾಡ್ತೀನಿ ಅಷ್ಟೇ.
1: ನೋಡಿ, ಸಂಗೀತನೂ ಬಂತು, ಇಲ್ಲಿ ಚಿತ್ರಕಲೆನೂ ಬಂತು, ಎಲ್ಲವನ್ನು ನಿಮ್ಮ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ದೀರಿ. ಅದನ್ನ ಧಾರೆ ಎರಿತಿದ್ರಿ, ಇದನ್ನ ಕಲಿಸ್ತೀರಿ ಯಾರಿಗಾದ್ರೂ ಈ ರೀತಿ ಈ ಕಲೆಯನ್ನು?
0: ಬಂದ್ರೆ ಖಂಡಿತ ಹೇಳ್ಕೊಡ್ತೀನಿ, ಇಲ್ಲಿ ತನಕ ಯಾರು ಬಂದಿಲ್ಲ. ಅದೇ ನಮ್ಮ ಸೊಸೆನೂ ಅಂತಿರ್ತಾಳೆ, ನಾನು ಒಬ್ಳೆ ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತ ಯಾರಾದ್ರೂ ಬಂದ್ರೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅಂತಾಳೆ. ಬರ್ಬೇಕಲ್ಲ ಈಗ, ಅದ್ ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ. ಇಂಜಿನಿಯರಿಂಗ್ ಮಾಡ್ಕೊಂಡು ಅಮೆರಿಕಾದಲ್ಲಿ ಕೆಲಸ ಮಾಡ್ಬೇಕೆ ಅಂತ ಹೊರತಾರೆ ಹೊರತು ಇದನ್ನ ಮಾಡ್ಬೇಕು ಅಂತ ಯಾರು ಬರೋದೇ ಇಲ್ವಲ್ಲ.
1: ನಿಜ ನಿಜ, ಸಣ್ಣದೇ ಒಂದು ಕೆಲಸ ಆಗಿರ್ಬೋದು, ಅದು ಸಣ್ಣದ ಕೆಲಸ ಅದು ದೊಡ್ಡ ಪ್ರಮಾಣಕ್ಕೆ ಹೋಯ್ತದೆ, ನಮ್ಮನ್ನ ಕೊಂಡೊಯ್ತದೆ. ಯಾಕಂದ್ರೆ ಅದು ಒಂದು ಪ್ರಯಾಣ ಅಂತ ಅನ್ನೋದು ಮೊದಲ ಹೆಜ್ಜೆಯಿಂದ ಶುರು ಆಗುತ್ತೆ, ಅದು ಬೆಳೀತಾ ಬೆಳೀತಾ ನಾವು ಮುಂದೆ ಹೋಗ್ತೀವಿ. ಯಾವ್ದನ್ನಾಗ್ಲಿ ದೊಡ್ಡದನ್ನೇ ಮಾಡ್ಬೇಕಂತ ಯೋಚನೆ ಮಾಡ್ಬೇಕು, ನಿಜ ಆದ್ರೆ ಅದು ಸಣ್ಣದ್ರಿಂದ ಶುರು ಆಗತ್ತಲ್ಲ. ಹಾಗಾಗಿ ಅದನ್ನು ಕಲಿಬೇಕು. ವಿಶೇಷವಾಗಿ ಮಹಿಳೆಯರು ಈ ಒಂದು ಕಲೆಯನ್ನ ತಮ್ಮದನ್ನಾಗಿಸ್ಕೊಂಡ್ರೆ ಬೇರೆ ಬೇರೆ ಕಡೆ ಕಲೆಯ ಪ್ರಚಾರ ಆಗತ್ತೆ.
0: ಅದೇ ಹೌದು. ಆ ರೇಷ್ಮೆ ಇಲಾಖೆ ಒಂದ್ಸಲ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗಿದ್ರು ನನ್ನನ್ನ. ಅಲ್ಲಿ ಅವ್ರು ಬಂದು ನನಗೆ ನಮಗ್ ಕ್ಲಾಸ್ ಮಾಡ್ತೀರಾ ಅಂತ ಕೇಳಿದ್ರು. ಅವಾಗ ನಂಗೇನೋ ಸ್ವಲ್ಪ ಪ್ರಾಬ್ಲಮ್ ಬಂದು ಮಾಡಕ್ ಆಗ್ಲಿಲ್ಲ. ಅದು ಒಂದು ಮನ್ಸಲ್ಲಿದೆ ಪಾಪ, ಅವರು ನಮ್ಮ ಹುಡುಗರಿಗೆ ಹೇಳ್ಕೊಡಿ ನೀವು ಅಂತ ಕೇಳಿದ್ರು ಅವರು. ಅಂದ್ರೆ ಹೋಗ್ ಬರೋದು ತುಂಬಾ ಕಷ್ಟ, ಇಲ್ಲಿ ಇದು ಸೋಮನಹಳ್ಳಿ ದಾಟಿ ಹೋಗ್ಬೇಕು. ಇದು ರೇಷ್ಮೆ ಗೂಡಿಂದೇ ಅದು ತಲಗಟ್ಟಪುರ.
1: ಅಂದ್ರೆ ಎಲ್ಲಾದ್ರೂ ಒಂದು ಕಾರ್ಯಾಗಾರ ಇದ್ರೆ ಅಲ್ಲಿ ನಿಮ್ಮಂತವ್ರನ್ನ ಕರೆಸಿ
0: ಅದೇ ಏನಂದ್ರೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರ್ಬೇಕು, ಇಲ್ಲ ಅಂದ್ರೆ ನಂಗೆ ಹೋಗ್ ಬರೋದು ತುಂಬಾ ಕಷ್ಟ. ಅದು
1: ಸಂಗೀತದ ವಿಷಯದಲ್ಲಿ ಮಾತಾಡೋದಾದ್ರೆ
0: ಜೂನಿಯರ್ ಸೀನಿಯರ್ ಇಲ್ಲ.
1: ಹೌದಾ?
0: ಹೌದು, ಯಾಕೆಂದ್ರೆ ನಾನ್ ಪ್ರಾಕ್ಟೀಸ್ ಬಿಟ್ಬಿಟ್ಟೆ ಮಧ್ಯದಲ್ಲಿ ಎಲ್ಲ, ಅದು ಹೋಯ್ತು. ಜೂನಿಯರ್ ಪಾಠ ಮಾಡ್ತೀನಿ.
1: ಎಲ್ಲಾದ್ರೂ ಮಹಿಳಾ ಮಂಡಳಗಳಲ್ಲಿ ಏನಾದ್ರೂ ಹಾಡ್ರೆ ಹಾಡ್ತೀರಾ?
0: ಹಾಡ್ತೀನಿ.
1: ಏನ್ ಹಾಡ್ತೀರಲ್ಲಿ?
0: ದೇವರನಾಮಗಳು.
1: ಒಂದು
0: ನಾವು ತ್ಯಾಗರಾಜ ಕೀರ್ತನೆ ಕಲ್ತಿದ್ದು ಫಸ್ಟ್, ಕನ್ನಡನೇ ಗೊತ್ತಿರ್ಲಿಲ್ವಲ್ಲ, ಇಲ್ಲಿ ಬಂದ ಮೇಲೆ ಕನ್ನಡ ಕಲ್ತೀವಿ. ಆಮೇಲೆ ದೇವರನಾಮಗಳು ತುಂಬಾ ಮುಖ್ಯ ಇಲ್ಲಿ, ಹಾಗಾಗಿ ನಾನು
1: ಕರ್ನಾಟಕ ಸಂಗೀತದಲ್ಲಿ ಒಂದು ದೇವರನಾಮ ಏನಾದ್ರೂ ಒಂದು ಹಾಡಿ

0: ಮಕ್ಕಳಿಗೆ ಒಂದು ಒಳ್ಳೆಯ ಸಂಗೀತ ಸಿಗಬೇಕು ಅಂತಂದರೆ ಉತ್ತಮ ಗುರು ಬೇಕು. ಒಬ್ಬ ಗುರುವಿನಲ್ಲಿ ಬರೀ ಸಂಗೀತ ಅಷ್ಟೇ ಅಂತಲ್ಲ, ಬೇರೆ ಇನ್ನಿತರ ಚಿತ್ರಕಲೆಯ ಜ್ಞಾನನೂ ಕೂಡ ಇದೆಯಲ್ಲ ಅಂತೇಳಿ ನಮ್ಮ ಕಲೀಲಿಕ್ಕೆ ಬಂದಂತಹ ಮಕ್ಕಳಿಗೂ ಕೂಡ ಒಂದು ಅಭಿಮಾನ ಇರುತ್ತೆ.
1: ಹೌದು,
0: ನಮ್ಮ ಗುರುಗಳು ಇಷ್ಟೆಲ್ಲ ಫೇಮಸ್ ಇದ್ದಾರೆ ಅಂತಂತೇಳಿ. ಈಗ ಮಕ್ಕಳು ಸಂಗೀತಕ್ಕಂತ ಬಂದಾಗ ನಾವು ಇದನ್ನು ಕಲಿಬೇಕಾಗಿದೆ ಅಂತಂತೇಳಿ ನಿಮ್ಗೇನಾರು ಅಂದಿದ್ದಾರಾ?
1: ಇಲ್ಲ ನೋಡ್, ಖುಷಿ ಪಡ್ತಾರೆ, ತುಂಬಾ ಕಮ್ಮಿನೇ ಕೇಳೋದು ಯಾರು.
0: ಈಗ ಮುಂದೆ ಏನು ಇನ್ನು ಇದನ್ನ ಹಾಗೆ ಮುಂದುವರಿಸ್ತಾ ಅಷ್ಟಕ್ಕೆ ಸೀಮಿತನಾ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಮಾಡ್ಬೇಕು ಮಾಡಿದಿರಿ?
1: ಅದಕ್ಕೆ ಸಪೋರ್ಟ್ ಬೇಕು, ಸುಮ್ನೆ ನಾನ್ ಮಾಡಿ ಮನೆಯಲ್ಲಿ ಇಟ್ಟರೆ ಪ್ರಯೋಜನ ಇಲ್ಲ. ಅದು
0: ಸಪೋರ್ಟ್ ಅಂದ್ರೆ ಇವುಗಳ ಮಾರಾಟ ಆಗ್ಬೇಕು.
1: ಮಾರಾಟನೋ ಒಳ್ಳೆ ಎಕ್ಸಿಬಿಷನ್ ಅಂತದ್ದೆಲ್ಲ ಏನಾದ್ರೂ ಸಿಕ್ಕಿ ನಾ ಸಾವಿರಾರು ಜನ ನೋಡಿದ್ರೆ ಚೆನ್ನಾಗಿರುತ್ತೆ. ಇದು
0: ಅದೇ ಈ ಮಾರಾಟ ಮಾಡಿದಿರಿ ತಾನೆ ನೀವು?
1: ತುಂಬಾ ಮಾಡಿದೀನಿ.
0: ಮಾಡಿದಿರಲ್ಲ,
1: ತುಂಬಾ ಮಾಡಿದೀನಿ.
0: ಆರ್ಥಿಕವಾಗಿ ನಿಮಗೆ ಸ್ವಲ್ಪ ಸಹಾಯ ಆಗಿದೆ.
1: ಓ,
0: ಈಗ ಒಂದು ಒಂದು ಸರಸ್ವತಿ ಇದೆ ಮೂರ್ತಿಯಲ್ಲಿ, ಎಷ್ಟು ಆಗುತ್ತೆ ಒಂದು ಸರಸ್ವತಿ ಮೂರ್ತಿ?
1: ಇದು ಒಂದು ಗೊಂಬೆ ಮಾಡಿದ್ರೆ 1,500 ರೂಪಾಯಿ ತಗೊಂತೀನಿ ನಾನು. ಇದು
0: ಅಷ್ಟೇ?
1: ಹೌದು.
0: ರೇಷ್ಮೆ ಗೂಡು ತುಂಬಾ ಕಾಸ್ಟ್ಲಿ ಅಲ್ಲ, ಸ್ವಲ್ಪ ಕಾಸ್ಟ್ಲಿ ಮಾಡೋದಕ್ಕಿಲ್ಲ?
1: ನಾ ಇದೇ ಜಾಸ್ತಿ ಅಂತ ಅಂದೇನೋ ಅಂತ.
0: ಇರಲಿ ಇರಲಿ ಇರಲಿ, ಈ ರೀತಿಯಾಗಿ ನಾವು ನಮ್ಮ ಕಲೆಯನ್ನ ಮುಂದುವರಿಸಬೇಕಾಗತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಕೊಳ್ಳೋರು ಬರ್ತಾರೆ, ಗೊತ್ತಾಗ್ಬೇಕು, ಹೊರಗಡೆ ಗೊತ್ತಾಗ್ಬೇಕು. ನಿಮ್ಮ ಹಾಗೆ ನಿಮ್ಮ ಪ್ರತಿಭೆ ಇನ್ನೊಂದ್ ಕಡೆ ಅದು ಪ್ರಚುರಗೊಂಡ್ರೆ ಸಹಜವಾಗಿ ಬರ್ತಾರೆ ಅಂತ ಹೇಳಿ ಹೇಳಬಹುದು. ಈಗ ಜೀವನದ ರೀತಿ ಈ ಕಲೆನಲ್ಲಿ ಮತ್ತು ಸಂಗೀತದಲ್ಲಿ ಇರೋದ್ರಿಂದ ಇಷ್ಟೇ ಸಂತೃಪ್ತ ಜೀವನ ಅಂತ?
1: ಟೈಮ್ ಪಾಸ್ ಚೆನ್ನಾಗಾಗುತ್ತಲ್ವಾ ಸುಮ್ಮನೆ ಕಾಲ ಕಳೆಯೋದಕ್ಕಿಂತ? ಹುಡುಗರು ಬಂದಾಗ ಒಂಥರ ತುಂಬ ಚೆನ್ನಾಗಿರುತ್ತೆ ಅವ್ರ ಮಾತುಗಳು, ನಾನು ಅವ್ರ ಹತ್ರ ಮಾತಾಡೋದು, ಅದೊಂಥರ. ಈ ಗೊಂಬೆಗಳು ಮಾಡ್ತಿದ್ರೆ ಆ ಲೋಕವೇ ನಂದು ಬೇರೆ.
0: ಮಹಿಳೆಯರು ಬರ್ತಾರೆ ನೋಡ್ತಾರೆ,
1: ಇನ್ವಾಲ್ವ್ ಆಗ್ಬಿಟ್ಟಿರ್ತೀನಿ.
0: ಎಷ್ಟು ದಿನ ತಗೊಳ್ತೀರಿ ಈಗ ಒಂದು ಸರಸ್ವತಿ?
1: ಸರಸ್ವತಿ ಗೊಂಬೆಗ ಅದು ಮನೆಯಲ್ಲಿ ಕೆಲ್ಸದ ಮೇಲೂ ಹೋಗುತ್ತೆ ಸ್ವಲ್ಪ. ಅದನ್ನ ನೋಡ್ಕೊಂಡು ಮಾಡೋದು ಅಂದ್ರೆ ಒಂದೊಂದ್ಸಲ ಅರ್ಜೆಂಟ್ ಅಂದ್ರೆ 4 ದಿವಸದಲ್ಲಿ ಮಾಡ್ಬಿಡ್ತೀನಿ, ಸ್ವಲ್ಪ ನಿಧಾನ ಆದ್ರೆ ಒಂದು ವಾರ ತಗೊಂತೀನಿ.
0: ಯಾರಾದ್ರೂ ಆರ್ಡರ್ ಕೊಟ್ರೆ?
1: ಈ ತರ ಗೊಂಬೆಗಳು ಸಣ್ಣ ಸಣ್ಣ ಗೊಂಬೆಗಳಾದ್ರೆ 1 ದಿವಸ 2 ದಿವಸದಲ್ಲಿ ಮಾಡ್ಬಿಡ್ತೀನಿ.
0: ಈ ಗಣಪತಿ ಗೊಂಬೆ ಇದೆ?
1: ಹೌದು.
0: ಇದು ಎಷ್ಟು ದಿನ ತಗೊಂಡಿದ್ದೀರಿ?
1: ಇದಕ್ಕೆ 2 ದಿವಸ ತಗೊಂಡಿದ್ದೀನಿ ಅಷ್ಟೇ.
0: ಆಮೇಲೆ ಅಲ್ಲಿ ರಾಮ ಪಟ್ಟಾಭಿಷೇಕದ ಏನು
1: ಅದು 20 ದಿವಸ ಆಗುತ್ತೆ
0: ಅಷ್ಟೇನಾ?
1: ಹೌದು, 20 ದಿವಸ.
0: ನೋಡಿದ್ರೆ ಒಂದು 3-4 ತಿಂಗಳ ತಗೊಂಡಿರ್ಬೇಕು.
1: ಇಲ್ಲ ಇಲ್ಲ, 20 ದಿವಸದಲ್ಲಿ ಮಾಡ್ತೀನಿ ಅಷ್ಟೇ.
0: ಮಾಡ್ತೀರಾ? ಬಹಳ ಸಂತೋಷ ಆಗುತ್ತಮ್ಮ ನಿಮ್ಮ ಒಂದು ಈ ಗೊಂಬೆ ತಯಾರಿಕೆ ಮಾಡುವಂಥದ್ದು. ವಿಶೇಷವಾಗಿ ರೇಷ್ಮೆ ಗೂಡಲ್ಲಿ ಈ ಗೊಂಬೆ ತಯಾರಿಕೆಯನ್ನು ಮಾಡಿ ಇನ್ನೊಬ್ಬರಿಗೆ ಮಾದರಿಯಾಗಿದ್ದೀರಿ. ಮತ್ತೆ ಇನ್ನ ಯಾರಾದ್ರೂ ಕಲೀಲಿಕ್ಕೆ ಬಂದ್ರೆ ಅವ್ರನ್ನ ಗೊಂಬೆ ತಯಾರಿಕೆ ಹೇಗೆ ಮಾಡೋದು ಅಂತ ಹೇಳಿ ನೀವು ಅವ್ರನ್ನು ತಯಾರು ಮಾಡ್ತೀರಿ?
1: ಖಂಡಿತ ಖಂಡಿತ ಮಾಡಬಹುದು.
0: ಸಂಗೀತ ಕೂಡ ಕಲೀಲಿಕ್ಕೆ ಬರ್ತಾ ಇದಾರೆ ಮಕ್ಕಳು ಕೂಡ, ದೊಡ್ಡವರು ಏನಾದ್ರೂ ಅವರು ಬರ್ತಾರೆ ಕಲೀಲಿಕ್ಕೆ?
1: ದೊಡ್ಡವರು ಬರ್ತಾರೆ, ಸಣ್ಣವರು ಬರ್ತಾರೆ.
0: ಅದು ಆ ವ್ಯವಸ್ಥೆ ಮನೆಯಲ್ಲಿ ಎಲ್ಲವೂ ಇದೆ. ಆಯ್ತು, ತುಂಬಾ ಸಂತೋಷ. ನಿಮ್ಮ ಈ ಕಲೆ ಹಾಗೆ ಮುಂದುವರಿಲಿ ಅಂತ ಹೇಳಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹಾರೈಸ್ತೇವೆ. ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲ ಈ ಮೂರ್ತಿಗಳನ್ನು ನೋಡಿ. ನಮಸ್ಕಾರ.
1: ಆಕಾಶವಾಣಿಯಲ್ಲಿ ನನಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಕ್ಕೆ ನಿಮಗೂ ಹಾರ್ದಿಕ ಧನ್ಯವಾದಗಳು.
2: ಇದುವರೆಗೆ ಬಾಳು ಬೆಳಕು ಕಾರ್ಯಕ್ರಮದಲ್ಲಿ ರೇಷ್ಮೆ ಗೂಡು ಬಳಸಿ ಗೊಂಬೆ ತಯಾರಿಸುವ ಉಮಾ ವೆಂಕಟರಾಮನ್ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ಇವರ ಜೊತೆಯಾಗಿದ್ದವರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಆಕಾಶವಾಣಿ ಬೆಂಗಳೂರು ಗುಲ್ಮೊಹರ್ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಫೈಟರ್ ಚಿತ್ರದ ಗೀತೆ. ಹಾಡಿದ್ದಾರೆ ವಿಶಾಲ್ ದದ್ಲಾನಿ ಹಾಗೂ ಶೇಖರ್ ರಾವ್ ಜಿಯಾನಿ. ಕುಮಾರ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಶ್ರೇಯಾ ಘೋಷಾಲ್ ಹಾಗೂ ಸ್ವರೂಪ್ ಖಾನ್ ಅವರ ದನಿಯಲ್ಲಿ ಪದ್ಮಾವತ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ತೂರಜ್ ಎಎಂ ಅವರ ಸಂಗೀತ, ಸಾಹಿತ್ಯ ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತವಿತ್ತು.

ತನಿಷ್ ಬಾಗ್ಚಿ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಕೇಸರಿ ಚಿತ್ರದ ಗೀತೆ ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಹಾಗೂ ಅಸೀಸ್ ಕೌರ್.

ರಾಘವ್ ಚೈತನ್ಯ ಅವರ ದನಿಯಲ್ಲಿ ತಪ್ಪಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಕೀಲ್ ಆಜ್ಮಿ ಅವರ ಸಾಹಿತ್ಯಕ್ಕೆ ಅನುರಾಗ್ ಸೈಕಿಯಾ ಅವರ ಸಂಗೀತವಿತ್ತು.

ಅರ್ಜಿತ್ ಸಿಂಗ್ ಅವರ ದನಿಯಲ್ಲಿ ಚಿಚೋರಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆಗೆ ಪ್ರೀತಮ್ ಅವರ ಸಂಗೀತವಿದೆ.

ಜಾವೇದ್ ಅಖ್ತರ್ ಅವರ ಗೀತ ಸಾಹಿತ್ಯಕ್ಕೆ ಶಂಕರ್ ಈಶನ್ ಲಾಯ್ ಅವರ ಸಂಗೀತವಿರುವ ಪಂಗ ಚಿತ್ರದ ಗೀತೆ, ಹರ್ಷದೀಪ್ ಕೌರ್, ದಿವ್ಯಾ ಕುಮಾರ್ ಹಾಗೂ ಸಿದ್ಧಾರ್ಥ್ ಮಹದೇವನ್ ಅವರ ಸ್ವರದಲ್ಲಿ.

ಇನ್ನೀಗ ಕೇಳಿ ಮಯೂರ್ ಪುರಿ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿರುವ ಮೆಟ್ರೋ ಇಂದಿನು ಚಿತ್ರದ ಗೀತೆ. ಹಾಡಿದ್ದಾರೆ ಸಚೇತ್ ತಂಡನ್ ಹಾಗೂ ಆಕಾಶ ಸಿಂಗ್.

ಶಾನ್ ಹಾಗೂ ಆಕೃತಿ ಕಕ್ಕರ್ ಅವರ ದನಿಯಲ್ಲಿ ಬಾಬಿ ರಿಷಿ ಕಿ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕುನಾಲ್ ಕೊಹ್ಲಿ ಅವರ ಸಾಹಿತ್ಯಕ್ಕೆ ಶಾನ್ ಅವರ ಸಂಗೀತವಿತ್ತು.

ಸಮೀರ್ ಅವರ ಗೀತ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿದ್ದ ಭೂಲ್ ಭುಲಯ್ಯ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಹಾಗೂ ಎಂ ಜಿ ಶ್ರೀಕುಮಾರ್ ಅವರ ದನಿಯಲ್ಲಿ.

कुछ ऐसा तुम रखते हो जिगर तो इश्क करो।

ಪಪ್ಪಿ ಪಪ್ಪಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಜಾವೇದ್ ಅಲಿ ಅವರು ಹಾಡಿರುವ ಗೀತೆಯನ್ನ ಕೇಳಿದ್ರಿ. ರಾಮನ್ ರಘುವಂಶಿ ಅವರ ರಚನೆಗೆ ಶಫತ್ ಅಲಿ ಅವರ ಸಂಗೀತವಿತ್ತು.

ನೀತಿ ಮೋಹನ್ ಹಾಗೂ ಅಬ್ದುಲ್ ಶೇಖ್ ಅವರ ದನಿಯಲ್ಲಿ ತುಮ್ಕೋ ಮೇರಿ ಕಸಮ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಶ್ವೇತಾ ಬೋತ್ರಾ ಅವರ ಸಾಹಿತ್ಯಕ್ಕೆ ಪ್ರತೀಕ್ ವಾಲಿಯಾ ಅವರ ಸ್ವರ ಸಂಯೋಜನೆ ಇದೆ.

ರಕೀಬ್ ಆಲಂ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಅವರ ಸಂಗೀತವಿದ್ದ ಪುಷ್ಪ ಟು ದ ರೂಲ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ

ವೇದ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಅಮಾಲ್ ಮಲಿಕ್, ಅರ್ಜಿತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿ ಕುನಾಲ್ ವರ್ಮಾ ಅವರ ಸಾಹಿತ್ಯಕ್ಕೆ ಅಮಾಲ್ ಮಲಿಕ್ ಅವರ ಸಂಗೀತವಿತ್ತು.

ಮೈಕಾಸಿನ್ ವಿಶಾಲ್ ಮಿಶ್ರಾ ಹಾಗೂ ಜ್ಯೋತಿಕಾ ಟ್ಯಾಂಗ್ರಿ ಅವರ ದನಿಯಲ್ಲಿ ದೇವ ಚಿತ್ರದ ಗೀತೆ, ರಾಜಶೇಖರ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಮಿಶ್ರಾ ಅವರ ಸಂಗೀತವಿದೆ.

ಇದುವರೆಗೆ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗೆರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ಯುವಿ ಲೈಟ್ ಅತಿ ನೇರಳೆ ಬೆಳಕು, ಈ ಕುರಿತಾದ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ದೀಪಾ ಎಂಬಿ, ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ. 6:51 ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ನಡೆಯುವ ಭಾರತ ಮತ್ತು ಪಾಕಿಸ್ತಾನದ ಮಹಿಳಾ ಐಸಿಸಿ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ

0: ಸಹ ಪ್ರಸಾರದಲ್ಲಿ 6:51 7:34 7:45 8:45 9:15 ಪಂದ್ಯದ ಮುಕ್ತಾಯದವರೆಗೆ ಕೇಳಬಹುದು. ಉಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51 ಕೃಷಿರಂಗ ಕಾರ್ಯಕ್ರಮ, ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಈ ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ ಕೇಳುವಿರಿ. 7:45 ಕನ್ನಡದಲ್ಲಿ ಭಾಷಣ, ಹೊಸಪೇಟೆ ಕೇಂದ್ರದ ಕೊಡುಗೆ. 8:00 ಚಿತ್ರಗೀತೆಗಳು. 8:10 12 ವರ್ಷಗಳು ಪೂರೈಸಿದ ಎನ್ಡಿಎ ಸರ್ಕಾರ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಸಶಕ್ತ ಭಾರತ್. 9:15 ಭಾವಗೀತೆಗಳನ್ನು ಕೇಳುವಿರಿ ಆರತಿ ಆನಂದ್ ಅವರ ದನಿಯಲ್ಲಿ. 9:30 ರಾಷ್ಟ್ರೀಯ ರೂಪಕ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ, ಜೆಎಸ್ ಶ್ರೀರಾಮ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.
1: ಎಲ್ರಿಗೂ ನಮಸ್ಕಾರ. ಶ್ರೋತೃಗಳೆಲ್ಲ ಬಹಳ ದೂರದಿಂದ ಒಟ್ಟಿಗೆ ಬಂದಿದ್ದೀರಿ, ಏನು ಅಂತ ಕೇಳ್ಬೋದಾ
2: ಸರ್? ನಿಮ್ಮಲ್ಲಿ ಪ್ರಸಾರ ಆಗೋ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ತುಂಬಾ ಚೆನ್ನಾಗಿ ಮೂಡಿಬರುತ್ತವೆ.
1: ಬಹಳ ಸಂತೋಷ.
2: ಕಾರ್ಯಕ್ರಮಗಳನ್ನ ಹೇಗೆ ಸಿದ್ಧಪಡಿಸ್ತೀರಿ?
1: ಆಧುನಿಕ ಜಗತ್ತಿನ ಕೇಳುಗರ ಇಷ್ಟಾನುಸಾರ ಕಾರ್ಯಕ್ರಮಗಳನ್ನ ರೂಪಿಸ್ತೇವೆ.
3: ನಾವು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಹೇಗೆಲ್ಲ ಕೇಳಬಹುದು ಸರ್?
1: ರೇಡಿಯೋ ಸೆಟ್, ಮೊಬೈಲ್, ಇಂಟರ್ನೆಟ್, ಯೂಟ್ಯೂಬ್, ಡಿಟಿಎಚ್ ವೆಬ್ಸೈಟ್ ಗಳಿಂದಲೂ ಕೇಳಬಹುದು.
4: ಈ ಮೊಬೈಲ್ ನಲ್ಲಿ ನಾವು ರೇಡಿಯೋ ಹೇಗೆ ಕೇಳೋದು ಅಂತ?
1: ಬಹಳ ಸುಲಭ. ನ್ಯೂಸ್ ಆನ್ ಏರ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ
5: ಸರ್. ಯೂಟ್ಯೂಬ್
1: ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರ್ ಅಂತ ಟೈಪ್ ಮಾಡಿ.
3: ಎಲ್ಲಾ ಕಡೆನೂ ಕೇಳಬಹುದಾ ಸರ್?
1: ಸಾಗರದಾಚೆಯ ವಿದೇಶಗಳಲ್ಲಿಯೂ ಲಭ್ಯ.
6: ಅಂಕಲ್, ನಾನು SSLC ಓದ್ತಾ ಇದ್ದೀನಿ, ನಿಮ್ಮ ರೇಡಿಯೋ ಕೇಳೋದ್ರಿಂದ ನನ್ಗೇನು ಉಪಯೋಗ?
1: ಒಳ್ಳೆ ಪ್ರಶ್ನೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಿಂದ ಹಿಡಿದು KAS ಹಾಗೂ IAS ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಉಪಯೋಗ ಇದೆ.
5: ಅಣ್ಣವರೇ, ಕೃಷಿಗೆ?
1: ಬರೀ ಕೃಷಿಗೆ ಅಲ್ಲ ಸ್ವಾಮಿ, ನಮ್ಮ ಪ್ರೀತಿಯ ಕೇಳುಗರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸೋ ಒಂದೇ ಒಂದು ಮಾಧ್ಯಮ ಅಂದ್ರೆ ಅದು ನಿಮ್ಮ ಪ್ರೀತಿಯ ಆಕಾಶವಾಣಿ ಮಾತ್ರ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ. ಪ್ರಸಾರವಾದ ನಂತರವೂ ಕಾರ್ಯಕ್ರಮಗಳು ಯೂಟ್ಯೂಬ್ನಲ್ಲಿ ಲಭ್ಯ. ಯೂಟ್ಯೂಬ್ ವಿಳಾಸ ಮತ್ತೊಮ್ಮೆ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.
0: ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.
7: ಭಜನ್ ಲಿಖನೆ ಮೇ ಔರ್ ಮದದ್ ಕರೋ ಸಂತೋಷಿ ಮಾತಾ ತೋ ಉನ್ಕೊ ಭಗವಾನ್ ಕೆ ಪ್ರತಿ ಜೋ ಥಾ ನಾ ವೋ ಭಿ ಆಸ್ಥಾ ಮನ್ ಸೆ ಆತಿ ಥೀ ನಾ ಕೋಯ್ ಮಂದಿರ್ ಮೇ ಜಾಕೆ ತೋ ಕೈ ಭಜನ್ ಐಸೆ ಹೈ ಔರ್ ಬೈಠ ಕೆ ಲೋಗ್ ಸುನ್ತೆ ಹೈ ತೋ ವೋ ಭಜನ್ ಭಗವಾನ್ ಕೆ ಭಜನ್ ಹೈ. ಹರಿ ದರ್ಶನ್ ಫಿಲ್ಮ್ ಆಯ್ತಿ ಥೀ ಉಸ್ಮೆ ಬಹುತ್ ಸಾರೆ ಭಜನ್ ಥೆ, ಮಾರ್ನೆ ವಾಲಾ ಹೈ ಭಗವಾನ್, ಬಚಾನೆ ವಾಲಾ ಹೈ ಭಗವಾನ್, ವೋ ಭಿ ಏಕ್ ಬಹುತ್ ಪಾಪ್ಯುಲರ್ ಗೀತ ಥಾ.
8: ಬಿಲ್ಕುಲ್.
7: ಬಹುತ್ ಸಾರೆ ಹರಿ ದರ್ಶನ್ ಫಿಲ್ಮ್ ಕೆ ಗಾನೆ ಹೈ ಜೋ ಭಜನ್ ಹೈ.
8: ತೋ ಘರ್ ಕಾ ಮಾಹೌಲ್ ಕಭಿ ಐಸಾ ಹುವಾ ಕಿ ಆಪ್ ಬೆಹನೋ ನೆ ಮಿಲ್ಕರ್ ಭಿ ಉನ್ ಭಜನೋ ಕೋ ಗಾಯಾ ಅಪ್ನೀ ಮಾ ಕೆ ಸಾಥ್?
7: ಬಹುತ್ ಬಾರ್. ಮಾ ಕೆ ಸಾಥ್ ತೋ ನಹೀ, ಮಾ ತೋ ನಹೀ ಗಾತಿ ಥೀ.
8: ಅಚ್ಛಾ.
7: ಮಾ ತೋ ಕಹೆ ಕಿ ಮೈ ತೋ ಇನ್ಕೆ ಸಾಮ್ನೆ ಕುಚ್ ನಹೀ ಗಾಉಂಗಿ, ಹಮ್ ಗಾತೆ ಥೆ.
8: ಅಚ್ಛಾ.
7: ತೋ ಜಯ ಜಯ ನಾರಾಯಣ್ ನಾರಾಯಣ್ ಹರಿ ಹರಿ ವೋ ಹಮಕೋ ಬಹುತ್ ಅಚ್ಛಾ ಲಗ್ತಾ ಥಾ.
8: ತೋ ಮಿತುಲ್ ಜಿ ಆಪ್ ಕಹೆ ತೋ ಯೇ ಗೀತ ಹಮ್ ಆಪ್ಕೋ ಸುನ್ವಾ ದೇ.
7: ಜರೂರ್ ಸುನ್ವಾಯಿಯೇ.

ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಈ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ರು. ಹಾಡು ನಿಮ್ಗೆ ಇಷ್ಟ ಆಯ್ತು, ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. 4:12 ಆಗಿದೆ. ಗುಲ್ಮೊಹರ್ ಕೇಳ್ತಾ ಇದ್ದೀರಾ ಸ್ನೇಹಿತರೆ, ಕ್ರೀಡೆ ಅಥವಾ ಆಟ ಯಾವುದೇ ಇರಬಹುದು, ಅಂದ್ರೆ ಕ್ರೀಡೆ ಅಂತಾದ್ರೂ ಕರೀರಿ, ಆಟ ಅಂತಾದ್ರೂ ಕರೀರಿ, ಅವು ವ್ಯಕ್ತಿತ್ವ ವಿಕಸನಕ್ಕೆ ಒಳ್ಳೆ ಅನುವು ಮಾಡಿಕೊಡುತ್ತೆ ಅಂತ ಹೇಳ್ಬಹುದು. ಸೋಲು ಗೆಲುವು ಇವೆರಡೂ ಕೂಡ ಸಹಜ. ಇವತ್ತು ಸೋತವನ್ನು ನಾಳೆ ಗೆಲ್ಬಹುದು, ಮತ್ತೆ ಗೆಲುವು ಕೂಡ ಯಾವತ್ತೂ ಶಾಶ್ವತ ಅಲ್ಲ, ಮತ್ತೆ ಸೋಲು ಅಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಅನ್ನೋಂಥದ್ದು ಒಂದು ಕ್ರೀಡಾ ಸ್ಫೂರ್ತಿ, ಕ್ರೀಡಾ ಮನೋಭಾವ ನಮ್ಮಲ್ಲಿ ಬೆಳೆಸುತ್ತೆ. ಹಾಗಾಗಿ ಕ್ರೀಡೆ ಆಡೋದು ಮತ್ತೆ ನೋಡೋದು ಎರಡೂ ಕೂಡ ಬಹಳ ಒಳ್ಳೆಯದು. ನೀವು ಬಿಡುವಿದ್ದಾಗ ಮನೆಯಲ್ಲಿ ಯಾವುದೇ ಒಂದು ಕ್ರೀಡೆ ಪಂದ್ಯ ಯಾವುದಾದ್ರೂ ನಡೀತಿದ್ರೆ ಅದನ್ನ ಮನೆಯವರೊಟ್ಟಿಗೆ ಕೂತ್ಕೊಂಡು ನೋಡುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಮಕ್ಕಳಿಗೂ ಕೂಡ ಆ ರೀತಿಯಾದಂತಹ ಒಂದು ಕ್ರೀಡಾ ಸ್ಫೂರ್ತಿ ಬರುತ್ತೆ. ಇನ್ನು ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇದೆ, ಎಲ್ಲಾ ಕಡೆ ಫುಟ್ಬಾಲ್ ಹವಾ ಜೋರಾಗಿದೆ ಅಂತ ಹೇಳ್ಬೋದು. ಕ್ರಿಕೆಟ್ ನಂತರ ಬಹುಶಃ ಫುಟ್ಬಾಲ್ ಇಷ್ಟು ಜನಪ್ರಿಯತೆಯನ್ನು ಗಳಿಸಿರುವಂತಹ ಆಟ ಅಂತ ನನಗನ್ಸುತ್ತೆ. ನನ್ನ ಒಂದು ಯೋಚನೆ ತಪ್ಪಾಗಿದ್ರೆ ಕ್ಷಮಿಸಿ. ಗಲ್ಲಿ ಗಲ್ಲಿಯಲ್ಲಿ ಕ್ರಿಕೆಟ್ ಆಡುವಂತಹ ಮಕ್ಕಳನ್ನ ನಾವು ನೋಡಿರ್ತೀವಿ ಭಾರತದಲ್ಲಿ. ಸೊ ಫುಟ್ಬಾಲ್ ಕೂಡ ಅದೇ ರೀತಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇರ್ತಾರೆ, ಅದನ್ನ ನೋಡ್ತಾ ಇದ್ದಾರೆ. ನೀವು ಕೂಡ ಫುಟ್ಬಾಲ್ ಪ್ರಿಯರ ಅಥವಾ ನಿಮ್ಮ ಬಿಡುವಿನ ಸಮಯ ಅವಕಾಶದಲ್ಲಿ ನೀವು ಯಾವ ಕ್ರೀಡೆಯನ್ನ ಆಡ್ತೀರಾ ಅಂತ ಹೇಳಿ ಈ ಒಂದು ಸಮಯದಲ್ಲಿ ನನ್ನ ಜೊತೆಗೆ ಹಂಚ್ಕೊಳ್ಳಿ ನಿಮ್ಮ ಒಂದು ವಿಚಾರವನ್ನ. 9:08:09:10 ಈ ಸಂಖ್ಯೆಗೆ. ಮುಂದಿನ ಹಾಡು ಮೊಹರಾ ಚಿತ್ರದ ಟಿಪ್ಪು ಟಿಪ್ಪು ಬರ್ಸಾಪಾನಿ. ಈ ಹಾಡನ್ನ ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮುಂದೆ ತಿಳಿಸ್ತೀನಿ.

ನಾಲ್ಕು ಗಂಟೆ 20 ನಿಮಿಷ ಆಗ್ತಾ ಇದೆ, ಕೇಳ್ತಾ ಇದ್ದೀರಾ? 4:20 ಈ ಹೊತ್ತಿನಲ್ಲಿ ನೀವೆಲ್ಲರೂ ಕೂಡ ಕೇಳ್ತಾ ಇರುವಂತಹ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಗುಲ್ಮೊಹರ್ನಲ್ಲಿ ಟಿಪ್ಪು ಟಿಪ್ಪು ಬರ್ಸಾ ಪಾಣಿ ಮೊಹರಾ ಚಿತ್ರದ ಹಾಡು ಕೇಳಿಸಿದ್ರೆ ಬಹಳನೇ ಖುಷಿ ಆಗುತ್ತೆ ಅಂತ ಹೇಳಿ ಸುರೇಶ್ ಬಳೂಟಿಗೆ ಸಿಂಧನೂರಿನಿಂದ ಸಂದೇಶವನ್ನ ಕಳಿಸಿದ್ರು. ಅವರಿಗೋಸ್ಕರ ಮುಂದಿನ ಗೀತೆ ಅಂದ್ರೆ ಈಗಷ್ಟೇ ಪ್ರಸಾರ ಮಾಡಿದಂತಹ ಗೀತೆ ಡೆಡಿಕೇಟ್ ಆಗ್ತಾ ಇದೆ. ಇನ್ನು ಕ್ರೀಡೆ ಬಗ್ಗೆ ಕೇಳಿದ್ದೆ. ಕ್ರೀಡೆ ಅನ್ನುವಂಥದ್ದು ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡುತ್ತೆ ಅಂತ ಹೇಳಿ. ಇನ್ನು ಯಾರು ಯಾವ ಒಂದು ಕ್ರೀಡೆಯನ್ನು ಆಡೋದಕ್ಕೆ ಇಷ್ಟಪಡ್ತೀರಾ, ಬಿಡುವಿನ ಸಮಯದಲ್ಲಿ ಆಡೋದಕ್ಕೆ ಅಥವಾ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕೇಳಿದ್ದೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ನನ್ನ ಫಸ್ಟ್ ಲವ್ ಅಂದರೆ ನನ್ನ ನೆಚ್ಚಿನ ಆಟ ಅಂತಂದರೆ ಟೆನ್ನಿಸ್ ಅಂತ ಇದ್ದಾರೆ. ಸೊ ನಾನು ಟೆನ್ನಿಸನ್ನು ಬೇರೆ ಎಲ್ಲ ಆಟಕ್ಕಿಂತ ಹೆಚ್ಚಾಗಿ ನೋಡ್ತಿರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ 2 ಬಾರಿ ನಾನು ಗ್ರ್ಯಾಂಡ್ ಸ್ಲಾಮ್ ವಿನಸ್ ವಿಂಬಲ್ಡನ್ ಟೆನಿಸ್ ಮತ್ತೆ US ಓಪನ್ ಟೆನಿಸ್ ನ್ಯೂಯಾರ್ಕಲ್ಲಿ ನಡೆದಂತಹ 2 ಮ್ಯಾಚ್ನ ಕೂಡ ನಾನು ನೋಡಿದ್ದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಮತ್ತೆ 29 June ವಿಂಬಲ್ಡನ್ ಟೆನಿಸ್ ಕೂಡ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸಂದೇಶಕ್ಕೆ ಎನ್ ಆರ್ ಪ್ರಸಾದ್ ಅವರೆ. ಹಾಗೆ ಮಲ್ಲಿಕಾರ್ಜುನ ಅವರು ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ, ನನಗೆ 58 ವರ್ಷ ಮೇಡಮ್, ಎಕ್ಸ್ ಆರ್ಮಿ ನಾನು. ಫುಟ್ಬಾಲ್ ಕ್ರಿಕೆಟ್ ಎಲ್ಲೂ ಕೂಡ ಆಡೋದಕ್ಕೆ ಇಷ್ಟ, ಆದರೆ ಸಮಯ ಇಲ್ಲ. ಪ್ರತಿ ದಿವಸ ಶಟಲ್ ಕಾಕ್ ಅಂತೂ ಆಡ್ತೀನಿ.

ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಉಮೇಶ್ ಅವರು ಉಮೇಶ್ ನಿಜಲಿಂಗಪ್ಪ ಅವರು ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪ್ರಪಂಚದಲ್ಲಿ ಅತಿ ಪಾಪ್ಯುಲರ್ ಅಂದ್ರೆ ಜನಪ್ರಿಯ ಆಟ ಅಂತಂದ್ರೆ ಫುಟ್ಬಾಲ್ ಮೇಡಮ್, ಅದಾದ್ಮೇಲೆ ಕ್ರಿಕೆಟ್. ಎಲ್ಲಾ ದೇಶದಲ್ಲೂ ಈಗ ಕ್ರಿಕೆಟ್ ಜ್ವರ ಜೋರಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೌದು, ಎಲ್ಲಾ ಕಡೆ ಈಗ ಫುಟ್ಬಾಲ್ನ ಜ್ವರ ಜೋರಾಗಿದೆ. ನೋಡೋಣ ಯಾವ ಪಂದ್ಯ, ಯಾವ ಒಂದು ದೇಶ ಈ ಒಂದು ಫುಟ್ಬಾಲ್ ಆಟವನ್ನ ಗೆಲ್ಲುತ್ತೆ ಅಂತ ಹೇಳಿ. ಇನ್ನು ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡುವಂತ ಸಮಯ. ಸೊಗಸಾದ ಡ್ಯುಯೆಟ್ ಗೀತೆಯನ್ನ ಪ್ರಸಾರ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಸ್ ಎಂ ಶೋಭಾ ಅವರು ಹಾಸನದಿಂದ ಸಂದೇಶವನ್ನ ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಇದೇ ಹಾಡನ್ನ ಮತ್ತೊಬ್ಬ ನಮ್ಮ ಸ್ನೇಹಿತರು ಕೂಡ ಸಂದೇಶವನ್ನ ಕಳಿಸ್ತಾ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಯಾರು ಅಂತ ಹೇಳಿ ಸದ್ಯಕ್ಕೆ ಅವರ ಹೆಸರು ಸಿಗ್ತಾ ಇಲ್ಲ. ಬಟ್ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಅನಿಲ್ ಬಿಷ್ಣನವರ ಶಮಣೇವಾಡಿಯಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕಡಮಡಿ, ಶಮೀರ್ ಉಲ್ಲಾಳದಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀರಾ, ಮತ್ತೆ ಹೆಚ್ ಎಲ್ ಬಸವರಾಜು ಪುಟ್ಟಗೇರ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಇದ್ದಾರೆ. ಬನ್ನಿ, ನೀವೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡಿರುವಂತಹ ಹಾಡುಗಳಲ್ಲಿ ಒಂದಾಗಿರುವಂತಹ ಕಾಯಾಮತ್ ಸೆ ಕಾಯಾಮತ್ ಚಿತ್ರದ ಈ ಹಾಡು ನಿಮಗಾಗಿ.

4:28 ಆಗ್ತಾ ಇದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಗುಲ್ಮೋಹರ್ ನಲ್ಲಿ ಹಿಂದಿ ಹಾಡುಗಳನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಾ. ತಿಪಟೂರಿನ ಶೀಲಾ ಮೋಹನ್ ರಾಜ್, ನಿಮ್ಮ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮಗೋಸ್ಕರ ಒಂದು ರೊಮ್ಯಾಂಟಿಕ್ ಸಾಂಗ್ ಪ್ರಸಾರ ಮಾಡಿ ಅಂತ ಇದ್ದಾರೆ. ಖಂಡಿತ ಪ್ರಸಾರ ಮಾಡೋಣವಂತೆ. ಇನ್ನು ಯಾರು ರೇಣುಕಾ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಹಾಡು ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಂಥ ಹಾಡುಗಳನ್ನ ಕೇಳಿದರೆ ರೋಮಾಂಚನ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು? ನಾಗಪತಿ ವಿ ಹೆಗಡೆ ಅವರು ಎಸ್ ಎನ್ ನಗರದಿಂದ ಸಂದೇಶವನ್ನು ಕಳಿಸ್ತಾ, ಸಾಗರದಿಂದ. ಮಳೆಗೆ ಮತ್ತು ಕಾರ್ಯಕ್ರಮಕ್ಕೆ ಮ್ಯಾಚಿಂಗ್ ಆಗಿದೆ ಮೇಡಮ್, ಸೂಪರ್ ಆಗಿದೆ ಹಾಡುಗಳಂತ ಇದ್ದಾರೆ ಕೀರ್ತನ್ ಅವರು. ಹೊರಗಡೆ ಮಳೆ ಬರ್ತಾ ಇದೆ ಅನ್ನೋ ವಿಚಾರನೇ ನನಗೆ ಗೊತ್ತಿಲ್ಲ, ಹಾಗೆ ಒಳಗೆ ಕೂತಿದ್ದೀನಿ ನಾನು ಸ್ಟುಡಿಯೋನಲ್ಲಿ. ಚಂದ್ರಮುಖಿ ಐ ಟಿ ಐ ಲೇಔಟ್ ಇಂದ ನನಗೆ ಸಂಜೆ ಹೊತ್ತು ಶಟಲ್ ಕಾಕ್ ಆಡುವಂತಹ ಅಭ್ಯಾಸ ನನ್ನ ಮಗಳ ಜೊತೆ. ಮಧ್ಯಾಹ್ನದ ವೇಳೆ ಪಗಡೆ ಆಡೋದು ಬಹಳ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂಪರ್. ನೀವು ಶಟಲ್ ಕಾಕ್ ಮತ್ತೆ ಪಗಡೆ ಎರಡೂ ಕೂಡ ಒಳ್ಳೆ ಆಟಗಳು ಅಂತ ಹೇಳ್ಬೋದು. ಒಂದು ಒಳಾಂಗಣ, ಇನ್ನೊಂದು ಹೊರಾಂಗಣ, ಎರಡು ಆಟನ ಬ್ಯಾಲೆನ್ಸ್ ಮಾಡ್ತಾ ಆಡ್ತಾ ಇದ್ದೀರಾ. ಹೀಗೆ ಮುಂದುವರಿಸಿ. ಇನ್ನು ಶ್ವೇತಾ ಎಸ್ ರಾವ್ ಅವರು, ಹಾಡುಗಳೆಲ್ಲೂ ಕೂಡ ನನಗೆ ಇಷ್ಟ ಆಗ್ತಾ ಇದೆ ನೀವು ಪ್ರಸಾರ ಮಾಡ್ತಾ ಇರುವಂತದ್ದು ಅಂತ ಇದ್ದಾರೆ. ಸಿಂಧನೂರಿನಿಂದ ಬಾಬು ಅವರು ಸಂದೇಶವನ್ನು ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಮಗಾಗಿ ಈ ಹಾಡು ಪ್ರಸಾರ ಮಾಡ್ರಿ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಪೂರ್ವಿಕಾ ಹೇಮಂತ್ ಅವರು, ಶಿವಣ್ಣ, ರೂಪಾ, ಪ್ರಭುದೇವ್ ಇವರೆಲ್ಲರೂ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಕೋರಿಕೆಯ ಹಾಡುಗಳನ್ನ ಪ್ರಸಾರ ಮಾಡುವಂತಹ ಒಂದು ಪ್ರಯತ್ನದಲ್ಲೇ ನಾನಿದ್ದೀನಿ. ಮುಂದಿನ ಗೀತೆ, ನೀವೇ ಮೆಚ್ಚಿರುವಂತಹ ಹಾಡು ಉದಿತ್ ನಾರಾಯಣ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ನಿಮಗಾಗಿ.

ನಾಲ್ಕು ಗಂಟೆ 35 ನಿಮಿಷ ಆಗ್ತಾ ಇದೆ. ನೀವು ಕೇಳ್ತಾ ಇದ್ದೀರಾ ಗುಲ್ಮೊಹರ್ ಕಾರ್ಯಕ್ರಮ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ನಾವು ಹೈಸ್ಕೂಲ್ ನಲ್ಲಿ ಓದ್ತಾ ಇದ್ದಾಗ ಕಬಡ್ಡಿ ಆಟವನ್ನ ಬಹಳ ಆಸಕ್ತಿಯಿಂದ ಆಡ್ತಾ ಇದ್ವಿ. ಕಬಡ್ಡಿಯನ್ನ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದೆ ಅಂತಂದ್ರೆ ನಮ್ಮ ಪಿಟಿ ಶಿಕ್ಷಕರು ನನಗೆ ಪ್ರೀತಿಯಿಂದ ಕಬಡ್ಡಿ ಮ್ಯಾನ್ ಅಂತ ಹೇಳಿ ಕರಿತಾ ಇದ್ರು ಅಂತ. ಇನ್ನು ಕಾಲೇಜು ದಿನಗಳಲ್ಲಿ ವಾಲಿಬಾಲ್ ಮತ್ತು ಕ್ರಿಕೆಟ್ ಆಟಗಳಲ್ಲಿ ಹೆಚ್ಚು ಭಾಗವಹಿಸಿದ್ದೆ. ಇವತ್ತಿಗೂ ಕೂಡ ಕುಟುಂಬ ಸಮೇತರಾಗಿ ಕೂತ್ಕೊಂಡು ಕ್ರಿಕೆಟ್

ಪಂದ್ಯಗಳನ್ನು ವೀಕ್ಷಿಸುತ್ತೇವೆ. ಆಟಗಳು ಕೇವಲ ಮನರಂಜನೆ ಮಾತ್ರ ಅಲ್ಲ, ಆರೋಗ್ಯ, ಶಿಸ್ತು, ಆತ್ಮವಿಶ್ವಾಸ ಮತ್ತು ತಂಡದ ಮನೋಭಾವವನ್ನು ಬೆಳೆಸುವ ಉತ್ತಮ ಸಾಧನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಉತ್ತಮ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಇದ್ದಾರೆ. ನಿಮ್ಮ ಸಂದೇಶಕ್ಕೂ ಕೂಡ ಥ್ಯಾಂಕ್ ಯು ಶಾಂತಾಚಾರ ಬಡಿಗೇರ ಅವರೇ, ಬಹಳ ಒಳ್ಳೆಯ ಸಂದೇಶವನ್ನು ಕಳಿಸಿದ್ದೀರಾ. ಕ್ರೀಡೆ ಅನ್ನುವಂಥದ್ದು ಯಾವ ರೀತಿಯ ಮನೋಭಾವವನ್ನು ನಮ್ಮನ್ನು ಬೆಳೆಸುತ್ತೆ ಅಂತಂದರೆ, ಮತ್ತು ಯಾವ ವ್ಯಕ್ತಿತ್ವ ವಿಕಸನಕ್ಕೆ ಅಂಥೇಳಿ ನಾವು ಪ್ರತ್ಯೇಕವಾಗಿ ಏನನ್ನು ಕಲಿಯೋದೇ ಬೇಕಿಲ್ಲ. ಒಂದು ಕ್ರೀಡೆಯಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಸಾಕು, ಒಳ್ಳೊಳ್ಳೆಯ ಗುಣಗಳು ನಮ್ಮಲ್ಲಿ ರೂಢಿಗತವಾಗುತ್ತೆ ಅಲ್ವಾ. ಇನ್ನು ಕ್ರಿಮಿನಲ್ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳಿದ್ದೆ, ಈಗ ಕೇಳಿ. ಈಗ ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು.

ಎಸ್ಎಂ ಶೋಭಾ ಹೇಳ್ತಾ ಇದ್ದಾರೆ, ಕ್ರಿಕೆಟ್ ಮತ್ತೆ ಕಬಡ್ಡಿ ಆಟಗಳನ್ನ ಮನೆಯವ್ರ ಜೊತೆ ಟಿವಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ, ಫ್ರೀ ಇದ್ದಾಗ ಕೇರಂ ಮತ್ತೆ ಚೆಸ್ ಅನ್ನ ಮಕ್ಕಳು ಮತ್ತೆ ಮನೆಯವ್ರ ಜೊತೆ ಆಟ ಆಡ್ತೀನಿ. ಮತ್ತೆ ಇಲಾಖೆಗಳಲ್ಲೂ ಕೂಡ, ಅಂದ್ರೆ ಇವರೇನು ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದಾರೆ, ಸೊ ಇಲಾಖೆಗಳಲ್ಲೂ ಕೂಡ ಈ ಆಟಗಳನ್ನ ಆಡಿಸಿ ಭಾಗವಹಿಸೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ನಾನು ಮಿಡ್ಲ್ ಸ್ಕೂಲಿಂದ ಕಾಲೇಜಿನವರೆಗೆ ಖೋಖೋದಲ್ಲಿ ಭಾಗವಹಿಸಿ ಸುಮಾರು 5-6 ನಿಮಿಷಗಳ ಕಾಲ ಒಬ್ಬಳೆ ಕೋರ್ಟ್ನಲ್ಲಿ ಇರ್ತಿದ್ದೆ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದರೆ ಅಂಥ ಗಟ್ಟಿ ಆಟಗಾರ್ತಿ ಅಂತ ಆಯಿತು, ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿದ್ದೆ. ಇದು ನನ್ನ ವೈಯಕ್ತಿಕ ಫೇವ್ರೇಟ್ ಆಟ ಅಂತ ಹೇಳಿ ಹೇಳ್ತಾ ಇದ್ದಾರೆ, ಖೋಖೋ ಅಂತೆ. ಸೊ ಥ್ಯಾಂಕ್ ಯು ಶೋಭಾ ಅವರೇ ನಿಮ್ಮ ಸಂದೇಶಕ್ಕೆ. ಎಲ್ಲ 90ರ ದಶಕದ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬುದಿಗೆರೆ ಮುರಳಿಯವರು. ಹಾಗೆ ಕೋಡಿಹಳ್ಳಿ ಶಿವಲಿಂಗ ಅವರು ಸಂದೇಶವನ್ನು ಕಳಿಸ್ತಾ ಹಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಸಿದ್ದೇಶ್ವರ ಅವರು ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಏನು ಯಾವುದಾದ್ರೂ 1 ಅವರ್ ಒಂದು ಗೇಮನ್ನು ಆಡಬೇಕು ಡೈಲಿ ರೂಟೀನನ್ನು ಮುರಿಯೋದಕ್ಕೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಜ, ಪ್ರತಿನಿತ್ಯ ಕೆಲಸಗಳು ಇದ್ದೇ ಇರುತ್ತೆ. ಈ ಕೆಲಸಗಳ ಆ ಒಂದು ಏಕತಾನತೆಯನ್ನು ಮುರಿಬೇಕು ಅಂತಂದರೆ ಯಾವುದಾದ್ರೂ ಆಟದಲ್ಲಿ ತೊಡಗಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ, ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ರಾಮಸಾಗರದಿಂದ ವಿಶ್ವನಾಥ್, ಸರಸ್ವತಿ, ಭೂಮಿಕಾ ಇವರೆಲ್ಲರೂ ಕೂಡ. ತಂಪಾದ ಹೊತ್ತಿನಲ್ಲಿ ಇಂಪಾದ ಹಿಂದಿ ಹಾಡುಗಳು ಮೂಡಿ ಬರ್ತಾ ಇದೆ, ಕೇಳೋದಕ್ಕೆ ಬಹಳನೇ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹಾಡೊಂದನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಮುಂದೆ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿರುವಂಥ ಹಾಡುಗಳಲ್ಲಿ ಒಂದಾಗಿರುವಂಥ ದಿಲ್ ಚಿತ್ರದ ಗೀತೆ ನಿಮಗಾಗಿಯೇ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

4 ಗಂಟೆ, ಸಮಯ 4:57 ಆಗ್ತಾ ಇದೆ. ಆಗಿದೆ, ನೀವೆಲ್ಲರೂ ಕೂಡ ಹಾಡುಗಳನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ನೀವ್ ಎಂಜಾಯ್ ಮಾಡ್ತಾ ಇರೋಂತ ಆ ಖುಷಿಗೆ ನಾನು ಕೂಡ ಇಲ್ಲಿ ಕೂತು ಎಂಜಾಯ್ ಮಾಡ್ತಾ ಇದ್ದೀನಿ. ಪುಟ್ಟನಗೌಡ ಎಸ್ ಕೆ ಅವರು ಸಂದೇಶವನ್ನು ಕಳಿಸಿದ್ದಾರೆ ದಾವಣಗೆರೆಯಿಂದ. ನನಗೆ 55 ವರ್ಷ, 5 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಹುಡುಗರನ್ನ ಹಿಂದಿಕ್ಕಿ 21 ನಿಮಿಷಕ್ಕೆ ಫಸ್ಟ್ ಬಂದಿದ್ದೀನಿ ಅಂತ ಇದ್ದಾರೆ. ನಿಮ್ಮ ಕ್ರೀಡಾ ಸ್ಫೂರ್ತಿಗೆ ಹ್ಯಾಟ್ಸ್ ಆಫ್. ಸಾಕಷ್ಟು ಜನ ಕ್ರೀಡೆ ಬಗ್ಗೆ ಸಂದೇಶವನ್ನು ಕಳಿಸ್ತಾ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಎಲ್ಲ ಹಾಡುಗಳು ಕೂಡ ಖುಷಿ ಕೊಡ್ತು ಮೇಡಮ್. ಅದು ಕೂಡ ಭಾನುವಾರದ ಈ ಸಂಜೆ ಮಳೆ ಗಾಳಿಯ ಈ ತಂಪಾದ ಹೊತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ನೀವು ಎಂಜಾಯ್ ಮಾಡಿದ್ರೆ ಅದಕ್ಕಿಂತ ಖುಷಿಯಾಗಿರೋ ವಿಚಾರ ನಂಗೆ ಇನ್ನೇನಿದೆ ಅಲ್ವಾ. ಸೊ ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗಷ್ಟೇ ಸಂದೇಶ ಕೂಡ ಬಂದಿದೆ. ಶಲವಡಿ ತೈರಾ ತನ್ವೀರ್ ನೂರ್ ಜಹಾನ್ ಅವರು ಲಕ್ಕುಂಡಿ ಗದಗದಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಾಗೆ ಶ್ರದತ್ ಮುಳೆ ಅವರು ನೇತಾಜಿ ನಗರ ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಬಹಳಷ್ಟು ಜನರ ಸಂದೇಶ ಬಂದಿದೆ. ಹೆಚ್ ಎಸ್ ಮೂರ್ತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮದ ಕಡೆಯ ಗೀತೆಯಾಗಿ ಜೋಚಿತ ವಹಿ ಸಿಕಂದರ್ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಗುಲ್ಮೊಹರ್. ಮತ್ತೆ ಭೇಟಿಯಾಗೋಣ ಮುಂದಿನ ವಾರಗಳಲ್ಲಿಯೇ.

0: ನಿಮ್ಮ ಇಂತಜಾರ್ ಕೂಡ ಜೊತೆಯಾಗಿರಲಿ. ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದೀನಿ ನಾನೀಗ. ಸುಜಾತಾ ಅವರೇ, ನಮ್ಮ ಕೇಳುಗರು ನಮಗೋಸ್ಕರ ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ ಮೆಸೇಜ್ ಮಾಡ್ಲಿ ಅಂತ ನಾನಂತೂ ಕಾಯ್ತಿರ್ತೀನಿ. ಯಾಕೆ ಅಂತ ನಿಮ್ಗೆ ಗೊತ್ತಿದ್ಯಾ?
1: ಯಾಕೆ ಐ ಆಮ್

ನೀವು ಟ್ಯೂನ್ ಮಾಡಿದ್ದೀರಿ 101.8 ಮೆಗಹರ್ಟ್ಸ್ ಕಂಪನಾಂಕಗಳನ್ನ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಂಜೆಯ 5:01:26. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸಂತೋಷಿ ಶಶಿಧರ್ ಕುಸೂರು ಹೇಳುವ ಆತ್ಮೀಯ ಶುಭ ಸಂಜೆ.

0: ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: SGM ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943439.
7: ಆತ್ಮೀಯರೇ, ಈಗ ಕೇಳಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹುಲಿನಲಿ ನೇರ ಫೋನಿನ್ ಕಾರ್ಯಕ್ರಮ. ತಾವು ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270340 ಅಥವಾ 270350. ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ಆತ್ಮೀಯರೇ, ಇವತ್ತು ಜೂನ್ 14 ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆಯೇ ಇಂಗ್ಲೆಂಡ್ನಲ್ಲಿ ನಡೀತಾ ಇರುವಂಥ ICC T20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ 2026 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೀತಾ ಇದೆ. ನಮ್ಮ ಭಾರತ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಿದ್ಯಾದಾನ ಹಾಗೂ ಅನ್ನದಾನ ಹೇಗೆ ಶ್ರೇಷ್ಠ ದಾನವೋ ಹಾಗೆಯೇ ರಕ್ತದಾನವೂ ಕೂಡ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇ ಕರೆ ಸ್ವೀಕರಿಸೋಣ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ತೆ ಮೇಡಮ್, ನಾವು ವಿಜಯಪುರದಿಂದ ಸುಖೇಂದ್ರ ರಾಘವೇಂದ್ರ ಚಕ್ರಾತಿ ಅಂತ.
0: ನಮಸ್ತೆ ಸರ್, ಹೇಳಿ. ಇವತ್ತು ರಕ್ತದಾನಿಗಳ ದಿನ.
1: ಇವತ್ತು ರಕ್ತದಾನದ ದಿನ ಮೇಡಮ್ ಇವತ್ತು. ಹಾಗೆ ಮಹಿಳಾ ಕ್ರಿಕೆಟ್ ಆಟವೂ ನಡೀತಾ ಇದೆ. ಅದಿಗೂ ಕೂಡ ನಾವು ಆರ್ಥಿಕ ಶುಭಾಶಯಗಳನ್ನ ಹೇಳೋಣ.
0: ಹೌದು,
1: ವಿಶ್ವ ರಕ್ತದಾನ ದಿನ ಅಂತಂದ್ರೆ ಈಗ ಕೆಲವರಿಗೆ ಎಮರ್ಜೆನ್ಸಿ ಬಹಳ ರಕ್ತದ ಅವಶ್ಯಕತೆ ಇರುತ್ತೆ ಮೇಡಮ್. ರಕ್ತವನ್ನ ಕೆಲವರು ಡೊನೇಟ್ ಮಾಡೋರು ಮಾಡ್ತಾರೆ, ಅದು ಬಹಳ ಉಪಯೋಗ. ಎಲ್ಲ ದಾನಗಳಲ್ಲಿ ರಕ್ತದಾನ ಬಹಳ ಶ್ರೇಷ್ಠವಾದದ್ದು. ದಾನಿಗಳು ರಕ್ತದಾನವನ್ನ ಮಾಡಿದ್ರೆ, ಬ್ಲಡ್ ಬ್ಯಾಂಕ್ ನಲ್ಲಿ ಅದನ್ನ ಸಂಗ್ರಹಣೆ ಮಾಡಿದ್ರೆ ಅದು ಕೋಟಿಗಟ್ಟಲೆ ಪುಣ್ಯವನ್ನ ಬರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಯಾವ ರೋಗಿಗೆ ಅವಶ್ಯಕತೆ ಇದೇನು, ತಕ್ಷಣ ತನಗೆ ರಕ್ತ ಸಿಕ್ಕರೆ ಆತ ಜೀವ ಉಳಿಯುವಂತಹ ಅವಕಾಶ ಹೆಚ್ಚಿರುತ್ತೆ ಮೇಡಮ್. ಹಾಗೆ ಶಕ್ತಿವಂತರು ದಾನಿಗಳು ತಮ್ಮ ಕೈಲಿ ಆದಷ್ಟು ದಾನವನ್ನ ಮಾಡಬೇಕು. ಮತ್ತೆ ಈಗ ವಿಶ್ವ ಕ್ರಿಕೆಟ್ ಮಹಿಳಾ ತಂಡಗಳನ್ನ ಕೇಳ್ತಾ ಇದ್ದೇವೆ ಮೇಡಮ್ ಈಗ. ಹಾಗೆ ಪುರುಷರ ಹಾಗೆ ಮಹಿಳೆಯರು ಕೂಡ ಕ್ರಿಕೆಟ್ ವನ್ನ ಆಡ್ತಾ ಇದ್ದಾರೆ.
0: ಹೌದು.
1: ಮತ್ತೆ ಪ್ರಾರಂಭಿಕ ಹಂತದಿಂದ ಕಾಲೇಜ್ ಹಂತದವರೆಗೂ ಮಕ್ಕಳಿಗೆ ಯಾವ ಆಟದಲ್ಲಿ ಆಸಕ್ತಿ ಇದೆ ಶಾಲೆಗಳಲ್ಲಿ ಅದನ್ನ ಹೇಳಿಕೊಡುವಂತಹ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೆ.
0: ಈಗ ಮಾಡ್ತಾ ಇದ್ದಾರೆ ಜಗತಿ ಅವರೇ
1: ಮಾಡ್ತಾ ಇದ್ದಾರೆ, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ
0: ಮಾಡ್ತಾ ಇದ್ದಾರೆ.
1: ಹಾಗೆ ನಾವು ಭಾರತದ ಮಹಿಳಾ ತಂಡದ ಕ್ರಿಕೆಟ್ ತಂಡಕ್ಕೂ ಕೂಡ ಆರ್ಥಿಕ ಶುಭಾಶಯ ಹೇಳ್ತೇನೆ, ಗೆಲ್ಲಿ ಅಂತ
0: ಆಶಿಸೋಣ.
1: ಓಕೆ

0: ಧನ್ಯವಾದ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
0: ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ, ಆಕಾಶವಾಣಿ ವಿಜಯಪುರ ಉಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಾವು ಮಾತಾಡ್ತಿರೋರು ಯಾರು? ಹಲೋ,

0: ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಆಕಾಶವಾಣಿ ವಿಜಯಪುರ ಹುಲಿನಲ್ಲಿ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು?
1: ಮೇಡಮ್ ನನ್ನ ಹೆಸರು ರೋಹನ್ ಅಂತ.
0: ರೋಹನ್ ಅವರು ವಿಜಯಪುರದಿಂದಾನೇನ?
1: ಹೌದು ಮೇಡಮ್.
0: ಮಾತಾಡಿ. ಹೌದು ಹೌದು, ನೆನಪಿದೆ ನೆನಪಿದೆ, ಮಾತಾಡಿ ರೋಹನ್.
1: ಇವತ್ತು ವಿಶ್ವ ರಕ್ತದಾನ. ರಕ್ತದಾನ ರಕ್ತ ಇನ್ನೊಬ್ಬರ ಜೀವನ ಉಳಿಸ್ತದೆ. ಯಾಕಂದ್ರೆ ಮನುಷ್ಯನ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಇರ್ತವೆ. ಹಾಗಾಗಿ ಮನುಷ್ಯನಿಗೆ ರಕ್ತ ಬಹಳ
0: ಎರಡು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ.
1: ಮನುಷ್ಯನಿಗೆ ಹಿಮೋಗ್ಲೋಬಿನ್ ಮನುಷ್ಯನಿಗೆ ಯಾವ ಸಮಯದಲ್ಲಿ ರಕ್ತ ಬೇಕು ಅಂತ ಯಾವ ಗೊತ್ತಿರೋದು. ಅದಕ್ಕೆ ರಕ್ತ ನಮ್ಗೆ ಯಾವ ಸಂದರ್ಭಕ್ಕೆ ಬೇಕೋ ಆ ಸಂದರ್ಭಕ್ಕೆ ರಕ್ತ ಮನುಷ್ಯನಿಗೆ ಸಿಕ್ಕಿದ್ರೆ ಬೇರೆ ಜೀವಕ್ಕೆ ಒಂದು ಒಂದು ರೀತಿ ಸಹಾಯ
0: ಆಗುತ್ತೆ. ರೋಹನ್ ಅವರೇ, ನೀವೇನಾದ್ರೂ ರಕ್ತದಾನ ಮಾಡಿದ್ದೀರಾ ಅಥವಾ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ?
1: ಮೇಡಮ್ ಎರಡು ಮೂರು ಸಲ ಮಾಡಿದ್ದೀನಿ.
0: ಓಕೆ, ಸಂತೋಷ.

0: బ్లడ్ క్యాంప్ ఎలా స్కూల్ కాలేజ్ చేస్తారని బ్లడ్ క్యాంప్ పడతా ఉంది మేడం.
1: ఓకే
0: బ్లడ్ బ్లడ్ క్యాంప్ డొనేషన్ మడదా ನಮಗೆ ಜ್ಯೂಸ್ ಎಲ್ಲ ಕೊಡ್ತಾ ಇದ್ದೀವಿ.
1: ಓಹೋ ಓಕೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ರೋಹನ್, ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ಹೇಳಿ ಹೇಳಿ ಹೇಳಿ.
0: ಪಾಕಿಸ್ತಾನ್ ಮಹಿಳಾ ಕ್ರಿಕೆಟ್ ಮ್ಯಾಚ್ ಬಂತು.
1: ಹಾ,
0: ಮಹಿಳಾ ತಂಡಕ್ಕೂ ಶುಭಾಶಯಗಳನ್ನ ಹೇಳಕ್ಕೆ ರೇಡಿಯೋ ಮುಖಾಂತರ.
1: ಓಕೆ.
0: ಮಹಿಳೆಯರು ಯಾರಿಗೂ ಕಟ್ಟಿಲ್ಲ ಅಂದ್ರೆ ಸ್ತ್ರೀ ಶಕ್ತಿ ಅನ್ನೋದು ಅಪಾರವಾಗಿದೆ ಈ
1: ಸಮಾಜದಲ್ಲಿ.
0: ಪುರುಷರಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಮಹಿಳೆಯವರಿಗೂ ಅಷ್ಟು
1: ಪ್ರಾಮುಖ್ಯತೆ.
0: ಸಮಾಜ ಅಂದ್ರೆ ಬರೀ ಪುರುಷರಿಂದ ಮಾತ್ರ ನಿರ್ಮಿತವಾಗಿಲ್ಲ ಇದು.
1: ಹೌದು,
0: ಮಹಿಳೆಯರು ಕೂಡ ಸಮಾಜಕ್ಕೆ ಪಾಲಿದ್ದಾರೆ. ಅವ್ರಿಗೆ ಪುರುಷರು ಎಷ್ಟು ಹಸ್ತಕ್ಷೇಪ ಇರುತ್ತೋ ಅವ್ರಿಗೆ ಎಷ್ಟು ಪುರುಷರಿಗೆ ಗೌರವ ಶಕ್ತಿ ಇರುತ್ತೆ ಅಂತ ಮಹಿಳೆಯರಿಗೂ ಕೊಡ್ಬೇಕು. ಈ ಮುಖಾಂತರ ಅವ್ರಿಗೂ ನಾವು ಪ್ರೋತ್ಸಾಹ ನೀಡಲೇಬೇಕು.
1: ಹೌದು, ಓಕೆ, ಧನ್ಯವಾದ ರೋಹನ್.
0: ನಮಸ್ತೆ.
1: ಓಕೆ, ನಿಮ್ ಜೊತೆ ಮಾತಾಡಿ ನಮಗೂ ಖುಷಿ ಆಯ್ತು. ಕೇಳಗರು ಎಲ್ಲರೊಟ್ಟಿಗೆ ಮಾತಾಡುದು ತುಂಬಾ ಖುಷಿನೇ ನಮಗೆ. ಧನ್ಯವಾದ.
0: ಧನ್ಯವಾದ.
1: ವಿಶ್ವ ರಕ್ತದಾನಿಗಳ ದಿನ, ವರ್ಲ್ಡ್ ಬ್ಲಡ್ ಡೋನರ್ ಡೇ ಅಂತಲೂ ಕರೀತಾರೆ. ಸುರಕ್ಷಿತ ರಕ್ತ ಮತ್ತು ಪ್ಲಾಸ್ಮಾದ ಅಗತ್ಯತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮತ್ತು ರಕ್ತದಾನಿಗಳಿಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಈ ದಿನವನ್ನು ಮೀಸಲಿಡಲಾಗಿದೆ. ಬನ್ನಿ ನಮ್ಮ ಮುಂದಿನ ಕರೆ. ನಮಸ್ತೆ. ಆಕಾಶವಾಣಿ ವಿಜಯಪುರ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು?
2: ಮೇಡಮ್, ಸುರ್ಗಿಯಿಂದ ಬಸವರಾಜ್ ಹುಡುಕನ್ ಅಂತ.
1: ಸುರ್ಗಿಹಳ್ಳಿಯಿಂದ ಬಸವರಾಜ್ ಅವರು, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಬಸವರಾಜ್ ಅವರೇ. ಇವತ್ತಿನ ವಿಷಯ ಕೇಳಿಸ್ಕೊಂಡಿದ್ದೀರಾ? ರಕ್ತದಾನಿಗಳ ದಿನ ಇವತ್ತು ವಿಶ್ವ.
2: ಹೌದ್ರಿ ಮೇಡಮ್. ಪ್ರಪಂಚ ಎಲ್ಲ ದಾನಗಳಲ್ಲಿ
1: ವಿದ್ಯಾದಾನ, ಅನ್ನದಾನ,
2: ಹಲವಾರು ಅವಶ್ಯಕತೆ ರಕ್ತದಾನ ಮಾಡಲೇಬೇಕು ಮೇಡಮ್. ಇವತ್ತು ರಾಷ್ಟ್ರ ನಾಯಕರು ಯಾರಾದ್ರ ಪುಣ್ಯ ದಿನ ಇರ್ತಾವ್ರಿ ಮೇಡಮ್, ಜನ್ಮದಿನ ಆಗಲಿ ಪುಣ್ಯ ದಿವಸ ಆಗಲಿ, ಅಂತ ಸಂದರ್ಭದಲ್ಲಿ ಅವ್ರಿಗೋಸ್ಕರ ನಾವು ರಕ್ತದಾನ ಶಿಬಿರ ಏರ್ಪಡಿಸಿದ್ರು ಮೇಡಮ್. ಅವರ ಕೆಲವೊಂದು ರೋಗಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಮೇಡಮ್. ಅವರು
1: ಹೌದು ಮಾಡ್ತಾ ಇದ್ದಾರೆ ಕೂಡ.
2: ಅವ್ರು ಮಾಡ್ತಿದ್ದಾರೆ ಮೇಡಮ್
1: ಶಿಬಿರವನ್ನು.
2: ಅದು ಕೂಡ ಅದಕ್ಕೆ ಸ್ವಲ್ಪ ಹೆಚ್ಚಿನ ಇದು ಆಗುತ್ತೆ
1: ಒತ್ತು ಕೊಡ್ಲಿ
2: ಕೆಲವರಿಗೆ. ಅದು ಪರಿಚಯ ಆಗ್ಬೇಕು ಮೇಡಮ್. ಅವರ ಕೆಲವೊಬ್ಬರು ಇನ್ನೂ ಭಯ ಇದೆ ಮೇಡಮ್. ಅವ್ರು ನಾವು ರಕ್ತ ಕೊಟ್ಟರೆ ನಮ್ಗೇನು ಪ್ರಾಬ್ಲಮ್ ಆಗ್ತೇನೆ ಅಂತ ಒಂದು ಭಯ ಹಳ್ಳಿಗಳಲ್ಲಿ ಕಾಣ್ತಾ ಇದೆ ಮೇಡಮ್. ಅಂತ ಶಿಬಿರಗಳು ಜಾಸ್ತಿ ನಡೆದ್ರಿಂದ ಮೇಡಮ್ ಜನರಿಗೆ ಅದೊಂದು ಸ್ವಲ್ಪ ಪರಿಚಯ ಜಾಸ್ತಿ ಆಗುತ್ತೆ ಮೇಡಮ್. ಅಂತ ಯಾವುದೇ ಕಾರ್ಯಕ್ರಮಗಳಲ್ಲಿ ಮತ್ತೆ ಜಾತಿ ಕ್ಷೇತ್ರಗಳಲ್ಲಿ ಮೇಡಮ್ ರಕ್ತದ ಶಿಬಿರಗಳು ಏರ್ಪಡಿಸಿ ಜನರಿಗೆ ಅದು ಜಾಗೃತಿ ಮೂಡಿಸತಕ್ಕಂತ ಒಂದು ಕೆಲಸ ಮಾಡಿದ್ರೆ ಇನ್ನೂ ಜಾಸ್ತಿಯಾಗಿ ಅದು ಪರಿಚಯ ಆಗುತ್ತೆ ಮೇಡಮ್. ಅವರು ಕೆಲವು ಗ್ರೂಪ್ ಬ್ಲಡ್ ಗ್ರೂಪ್ಗಳು ಸಿಗಲ್ಲ ಮೇಡಮ್. ಯಾವ್ದೊಂದು ಸಂದರ್ಭಗಳಲ್ಲಿ ಬ್ಲಡ್ ಬ್ಯಾಂಕಿಗೆ ಹೋದ್ರೆ ಮೇಡಮ್ ಕೆಲವೊಂದು ನಾವು ರಕ್ತ ಕೊಟ್ಟರೆ ಸಹ ಅವ್ರು ಕೊಡಾರಂತ ಪರಿಸ್ಥಿತಿ ಆಗಿದೆ ಮೇಡಮ್. ಕೆಲವೊಂದು ಸಿಗಲ್ಲ ಮೇಡಮ್, ಬಹಳ ಅವಶ್ಯಕತೆ
1: ಕೆಲವೊಂದು
2: ಸಿಗಲ್ಲ. ಅಂತ ಸಂದರ್ಭ ಬಹಳ ಅವಶ್ಯಕತೆ ಆಗಿರುತ್ತೆ ಮೇಡಮ್. ರಕ್ತ ಎಲ್ಲಾ ಶಿಕ್ಷಕರು ಕೂಡ ರಕ್ತ ಸಿಗೋದು ಬಹಳ ಇದಾಮದಲ್ಲಿ ಬಹಳ ಇದಾರೆ ಮೇಡಮ್. ಜಾಸ್ತಿ ಆಗ್ಬಿಟ್ಟ ಮೇಡಮ್, ಇವತ್ತು ರಕ್ತದ ಬಹಳ ತೊಂದರೆ ಆಗ್ತದೆ ಮೇಡಮ್. ಅವರು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗಲಾರದ ಅವಶ್ಯಕತೆ ಎಲ್ಲ ಯುವಕರು ಮೇಡಮ್. ಇಂತ ಯುವಕ ಯುವತಿಯರು ಇಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮೇಡಮ್. ಅವರು 48 ಕೆಜಿ ನೆನಪಟ್ಟು ಇರ್ತಕ್ಕಂತ ಜನರು.
1: ಹಲೋ ಹಲೋ, ಕರೆ ಕಟ್ ಆಯ್ತು ಅನ್ಸುತ್ತೆ. ಹಲೋ ನಮಸ್ತೆ. ಆಕಾಶವಾಣಿ ವಿಜಯಪುರ ಮಾತಾಡಿ ಸರ್.
3: ರಕ್ತದಾನಿಗಳ ದಿನ ಇದ್ದು ನಾನು ಸುಮಾರು 50 ವರ್ಷಗಳ ಹಿಂದೆ ವಿಜಯಪುರದಲ್ಲಿ ಲಯನ್ಸ್ ಬ್ಲಡ್ ಬ್ಯಾಂಕ್ ಮೊದಲ ಬಾರಿಗೆ ಬ್ಲಡ್ ಬ್ಯಾಂಕ್ ಅನ್ನ ಉದ್ಘಾಟನೆ ಮಾಡುವ ಟೈಮ್ ಸಮಯದಲ್ಲಿ ನಾನು ಕೂಡ ರಕ್ತದಾನ ದಾನಿಗಳ ಹೆಸರಲ್ಲಿ ಮೊದಲನೇ ಹೆಸರು ನಂದು ಸೇರ್ಪಡೆ ಆಗಿದ್ದೆ.
1: ಓಕೆ, ಅಭಿನಂದನೆ ಸರ್.
3: ಅಂದೇ ನಾನು ರಕ್ತವನ್ನ ಕೊಟ್ಟಿದ್ದೆ.
1: ಓಕೆ, ಅಭಿನಂದನೆ.
3: ರಕ್ತದಾನವನ್ನ ಮಾಡಿದ್ದೇನೆ. ರಕ್ತದಾನ ಮಾಡುವುದರಿಂದ ಬೇರೆಯವರ ಜೀವನ ಉಳಿಸ

0: ಜೊತೆಗೆ ರಕ್ತದಾನ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಒಳ್ಳೆಯದು. ಈ ಹಿನ್ನೆಲೆಯಲ್ಲಿ ರಕ್ತದಾನ ಬಹಳ ಮುಖ್ಯ. ನಮಸ್ಕಾರ.
1: ನಮಸ್ತೆ ಸರ್. ನಮಸ್ತೆ.

0: ಹಲೋ,
1: ನಮಸ್ತೆ.
0: ಪ್ರಮೋದ್ ಕುಲಕರ್ಣಿ ಮೇಡಮ್, ಬಿಜಾಪ್.
1: ಹಾ, ನಮಸ್ತೆ ಕುಲಕರ್ಣಿ ಅವರಿಗೆ.
0: ಆರಾಮಿದ್ರೆ ಮೇಡಮ್?
1: ಆರಾಮಿದ್ದೀವಿ, ತಾವು ಆರಾಮಿದ್ದೀರಿ ಅಂತ ಭಾವಿಸ್ತೀನಿ.
0: ಮೇಡಮ್.
1: ಓಕೆ.
0: ಮೇಡಮ್, ಇವತ್ತು ವಿಷಯ ಗೊತ್ತಾಯ್ತು ಮೇಡಮ್, ರಕ್ತದಾನ ದಿನ ಅದ ಇವತ್ತು ಮೇಡಮ್.
1: ಹಾಂ,
0: ಈಗ ದಾನಗಳಲ್ಲಿ ಮೇಡಮ್, ಇದು ಅನ್ನದಾನ ವಿದ್ಯಾದಾನ ಮೊದಲಿಂದ ಇತ್ತು ಮೇಡಮ್.
1: ಹ್ಮ್,
0: ಈಗ ಏನಾಗಿದೆ ರೀ, ರಕ್ತದಾನ ಮತ್ತು ನೇತ್ರದಾನ ಎರಡು ಸೇರ್ಕೊಂಡಿದ್ದಾರೆ ಮೇಡಮ್. ಅವತ್ತಿ ಅತ್ಯವಶ್ಯವಾಗಿದೆ ಈಗಿನ ಕಾಲದಲ್ಲಿ ಮೇಡಮ್.
1: ಹೌದು ಹೌದು.
0: ಒಬ್ಬ ಆರೋಗ್ಯ ವ್ಯಕ್ತಿ ವರ್ಷದಲ್ಲಿ 2 ಸಲ ಬೇಕಾದ್ರೆ ಕನಿಷ್ಠ ಬ್ಲಡ್ ಡೊನೇಟ್ ಮಾಡಿ.

0: ಬರ್ಬೋದು ಮೇಡಮ್.
1: ಹ್ಮ್ ಹ್ಮ್ ಹ್ಮ್
0: ಆಮೇಲೆ ನಾವು ಇದಕ್ಕಿಂತ ಮೊದಲು ಮೇಡಮ್, ನಾವು ಅಪಘಾತ ಆಗ್ಲಾರ್ದಂಗೆ ಇದು ಮಾಡ್ಬೇಕು ಮೇಡಮ್, ನಾವು ಕ್ರಮ ಕೈಗೊಳ್ಬೇಕು ಮೇಡಮ್.
1: ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು.
0: ರಕ್ಷಣೆ ಕೊಡ್ತೀವಿ ಎಷ್ಟು ಮುಖ್ಯ ಅದನ್ನು ಅಷ್ಟೇ ಅಪಘಾತ ಆಗ್ಲಾರ್ದು ತಡೆಯೋದು ಮುಖ್ಯ ಮೇಡಮ್.
1: ಹೌದು, ಖಂಡಿತ ಖಂಡಿತ.
0: ಯಾಕಂದ್ರೆ ಅಪಘಾತ ತಕ್ಷಣ ಒಮ್ಮೆ ಬ್ಲಡ್ ಸಿಗ್ತಾ ಸಿಗ್ಲಿಕ್ಕಿಲ್ಲ ಮೇಡಮ್. ಆದ್ರಿಂದ ನಿಧಾನವಾಗಿ ಹೋಗಿ ನಿಧಾನವಾಗಿ ಬರಬೇಕು ಮೇಡಮ್, ಪ್ರವಾಸ ಹೋದ ಸಂದರ್ಭದಲ್ಲಿ.
1: ಹೌದು ಹೌದು,
0: ಆದ್ರೆ ಏನಾಗಿದೆ ನಿಧಾನವಾಗಿ ಹೋಗ್ಬೇಕು ಮೇಡಮ್, ಬಹಳ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ.
1: ಹೌದು ಹೌದು ಹೌದು. ಆಮೇಲೆ ಮಳೆಗಾಲದಲ್ಲೂ
0: ಆಗ್ತದೆ ಮೇಡಮ್.
1: ಅದೇ ಮಳೆಗಾಲದಲ್ಲೂ ಒಂದ್ ಸ್ವಲ್ಪ ಹುಷಾರಾಗಿ
0: ಮೇಡಮ್. ಇಲ್ಲ ಮೇಡಮ್, 12 ತಿಂಗಳು ಫ್ರೀ ಆಗಿ ಹುಷಾರಾಗಿರ್ಬೇಕು ಮೇಡಮ್.
1: ಹೌದು,
0: ಯಾಕಂದ್ರೆ ಮೇಡಮ್ ರಕ್ತ ಒಂದು ಒಂದು ಒಂದು ಒಂದು ಹನಿ ರಕ್ತ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಎಷ್ಟು ಫುಡ್ ತಿನ್ಬೇಕೆಂಬುದು ಮೇಡಮ್ ಇಂಪಾರ್ಟೆಂಟ್ ಮೇಡಮ್.
1: ಹೌದು ಹೌದು ಹೌದು.
0: ಆಮೇಲೆ ಅಷ್ಟೇ ಡೊನೇಟ್ ಮಾಡ್ಬೇಕಾದ್ರು ಇದು ಮೇಡಮ್ ಕೊಡ್ಬೇಕಾದ್ರೆ ಕ್ವಾರ್ಟರ್ ಮಂತ್ ಹೊಸ ಬ್ಲಡ್ ನಮ್ಮಲ್ಲಿ ಇದು ಉತ್ಪಾದನೆ ಆಗ್ತದೆ ಮೇಡಮ್, ಒಬ್ಬ ಹೆಲ್ದಿ ವ್ಯಕ್ತಿನ ಮೇಡಮ್. ಇದರಿಂದ ಏನಾದ್ರೂ ನಾವು ಅಪಘಾತ ಆಗ್ಲಾರ ನಾವು ಕ್ರಮ ಕೈಗೊಳ್ಬೇಕು ಮೇಡಮ್. ಯಾರ್ಯಾರು ಸಾರ್ವಜನಿಕರು ಎಲ್ಲರೂ ವಿನಂತಿ ಮಾಡ್ತೀನಿ, ನಿಧಾನವಾಗಿ ನಿಧಾನವಾಗಿ ಬರಬೇಕು.
1: ಅದೇ ನಿಧಾನವೇ ಪ್ರಧಾನ
0: ಪ್ರಧಾನ ಪ್ರಧಾನ ಮೇಡಮ್.
1: ಓಕೆ, ನೀವು ಕೊಟ್ಟಿದ್ದೀರಾ
0: ಮಹಿಳಾ ಮನೆಗಳಲ್ಲಿ ಕ್ರಿಕೆಟ್ ಹೇಳಿರಿ ಮೇಡಮ್. ಮಹಿಳೆಯರೇ ಸ್ಟ್ರಾಂಗ್ ಇರೋದ ಮೇಡಮ್, ನೀವು ಕೇಳಿದ ಸೇಲ್ ಬರ್ತೈತೆ ಮೇಡಮ್ ಟಿವಿಯಲ್ಲಿ ಮೇಡಮ್. ಅವರು ಗೆದ್ದ ಬರಲಿ ಮೇಡಮ್, ಅದು ಪಾಕಿಸ್ತಾನ ಜೊತೆ ಮೇಡಮ್, ಗೆದ್ದ ಬಂದ್ ನಮಗೆ ಖುಷಿ ಆಗುತ್ತೆ ಮೇಡಮ್.
1: ಹೌದು, ನಮ್ಮೆಲ್ಲರಿಗೂ ಖುಷಿನೇ.
0: ಖುಷಿ ಮೇಡಮ್.
1: ಹೌದು,
0: ನಿಮ್ಮ ಮೂಲಕವಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ ಮೇಡಮ್, ಶುಭಾಶಯ ಹೇಳ್ತೀವಿ ಮೇಡಮ್.
1: ಓಕೆ, ಎಲ್ಲರೂ ಶುಭಾಶಯ ಕೋರೋಣ. ಓಕೆ, ನಮಸ್ತೆ.
0: ಒಳ್ಳೆ, ನಮಸ್ಕಾರ ನಮಸ್ತೆ.

0: ನಮಸ್ತೆ,
1: ಹಲೋ, ನಮಸ್ಕಾರ್ರಿ.
0: ಆಕಾಶವಾಣಿ ವಿಜಯಪುರ ಕೇಂದ್ರ ಹುಲಿನಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ತಮ್ಮ ಹೆಸರು?
1: ಹಾಂ, ನಾವು ಸವನಹಳ್ಳಿಯಿಂದ ಅಪ್ಪು ಕುಲಕರ್ಣಿ ಮಾತಾಡೋದು.
0: ಸವಣೇಹಳ್ಳಿಯಿಂದ?
1: ಹಾಂ.
0: ಹೇಗಿದ್ದೀರಿ?
1: ಹಾಂ, ಆರಾಮಿದ್ದೀರಿ? ನೀವು ಆರಾಮಿದ್ದೀರಲ್ಲ?
0: ಆರಾಮಿದ್ದೀವಿ ನೋಡ್ರಿ, ಮಾತಾಡ್ರಿ.
1: ಹಾಂ, ರಕ್ತ ಮತ್ತು ಆರಾಮ್ ತಪ್ಪಿದ್ರು ಮತ್ತು ರಕ್ತ ಬೇಕಾಗ್ತದ ರೀ ಎಲ್ಲರೂ.

0: ಅವರು ಎಲ್ಲ ರಕ್ತ ಕೊಡ್ಬೇಕ್ರಿ. ರಕ್ತ ಮತ್ತ ರಕ್ತ ಮುಖ್ಯ ಅದ ರೀ ರೋಗಿಗಳಿಗೆ.
1: ಹೌದು,
0: ಎಲ್ಲ ರಕ್ತ ಕೊಟ್ಟು ಇದು ಮಾಡ್ಬೋದು.
1: ನೀವು ಕೊಟ್ಟಿದ್ದೀರಾ?
0: ಏ ಇಲ್ರಿ, ಕೊಟ್ಟಿಲ್ರಿ.
1: ಕೊಟ್ಟಿಲ್ಲ. ಓಕೆ, ಧನ್ಯವಾದ ಅಪ್ಪು ಕುಲಕರ್ಣಿ ಅವರಿಗೆ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ಇದು ರಗಡ್ಸಿದ್ರೆ ಫೋನ್ ಹಚ್ಚಿದ್ರು, ಫೋನ್ ಹತ್ತೇ ಇಲ್ರಿ. ಅದು
1: ಈಗ
0: ರಿಂಗ್ ಹತ್ತಿದ್ರೆ ಎತ್ತದೇ ಇಲ್ರಿ ಅವ್ರು.
1: ಈಗ ಸಿಕ್ತಲ್ಲ.
0: ಈಗ ಸಿಕ್ತಲ್ರಿ.
1: ಓಕೆ,
0: ಹಾಂ ರೀ,
1: ಧನ್ಯವಾದ.
0: ನಮಸ್ಕಾರ.
1: ನಮಸ್ತೆ. ನಮಸ್ಕಾರ, ಆಕಾಶವಾಣಿ ವಿಜಯಪುರ ಕೇಂದ್ರ. ಹಾ ಹೇಳಿ, ತಮ್ಮ ಹೆಸರು?
2: ನಾವು ಸಿಂಧಿಯಿಂದ ಶ್ರೀಶೈಲ ದಸಮಾತ್ ಮಾತಾಡಿದ್ರೆ.
1: ಹಾ ಮಾತಾಡಿ ಸರ್.
2: ರಕ್ತದಾನ ಒಳ್ಳೆಯ ಇದು, ದಾನಿಗಳಲ್ಲಿ ಶ್ರೇಷ್ಠ ದಾನ ಇದೆ ರಕ್ತದಾನ ಅಂದ್ರೆ.
1: ಹಾ
2: ನಾವಂತೂ ಇವತ್ತಿನವರೆಗೂ ದಾನ ರಕ್ತದಾನ ಅಂತೂ ಮಾಡಿಲ್ರಿ, ನಾ ಕೊಟ್ಟೇ ಇಲ್ಲ. ಮೊದಲೇ ತಳ್ಳಿಗಿದ್ದೀನಿ ನಾ.
1: ತೆಳ್ಳಗಿದ್ರೆ ರಕ್ತ ಕಡಿಮೆ ಇರುತ್ತೆ ಅಂತ ಅಲ್ವ? ಅಲ್ಲ,
2: ನಾನೇ ರಕ್ತ ಹಾಕೊಂಡಿದ್ದೀನಿ ನಮ್ಮ ಬ್ರದರದ್ದು.
1: ಓಕೆ, ಹಾಗೆ ಹೇಳಿ.
2: ಆರಾಮಿಲ್ಲದಾಗ ಆದ್ರೂ ರಕ್ತದಾನ ಮಾಡ್ಬೇಕು, ರಕ್ತ ಜಾಸ್ತಿ ಇದ್ದವ್ರು ಮಾಡ್ಕೊಳ್ಳೇಬೇಕು.
1: ಹೌದು ಹೌದು, ಒಂದ್ ಏಜ್ ಲಿಮಿಟ್ ಇರುತ್ತೆ ಭಸ್ಮಾ ಅವ್ರೆ, ರಕ್ತದಾನ ಮಾಡ್ಲಿಕ್ಕೆ ಒಂದ್ ಏಜ್ ಲಿಮಿಟ್ ಇರುತ್ತೆ, ಆ ಏಜ್ ಅಲ್ಲಿ ರಕ್ತದಾನ ಮಾಡಬಹುದು.
2: ನಮ್ದು ಏಜ್ ಈಗ 79 ರೀ.
1: ಅದೇ, ನಿಮಗೆ ಈಗ ಆಗಲ್ಲ, ಕೊಡ್ಲಿಕ್ಕೆ ಆಗಲ್ಲ. ಓಕೆ, ಮತ್ತೇನ್ ಹೇಳಲಿಕ್ ಬಯಸ್ತೀರಿ?
2: ಏನ್ ಹೇಳಿದ್ರಿ, ಎಲ್ಲರೂ ರಕ್ತದಾನ ಮಾಡ್ಬೇಕು. ಕೊಡುವಂತವ್ರು ಒಳ್ಳೆ ಕ್ಯಾರಿ ಬರ್ತದ, ಅವ್ರು ಕೊಡ್ಬೇಕು ಅಂತ ಅವ್ರಲ್ಲಿ ತಿಳ್ಕೊಳ್ಳಿ. ಮತ್ತೊಂದು ಏನಿಲ್ಲ.
1: ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ ಭಸ್ಮ ಅವರೇ. ನಮಸ್ತೆ.
2: ಓಕೆ ರೀ, ನಮಸ್ತೆ.

0: ನಮಸ್ತೆ, ಆಕಾಶವಾಣಿ ವಿಜಯಪುರ. ಹಲೋ
1: ಮೇಡಮ್,
0: ನಮಸ್ತೆ.
1: ನಾವು ಅದ್ರಿ ತರಬೇಕು.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ
1: ಮೇಡಮ್? ಪ್ರತಿಧ್ವನಿ ಆಗ್ಲಿತ್ರಿ. ಯಾಕೋ
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಅಂತ ಕೇಳ್ದೆ.
1: ಅಥಣಿ ತಾಲೂಕು ರೀ, ಕಟಗಿರಿ.
0: ಕಟಗಿರಿ
1: ಹೌದ್ರಿ ಸರ್ ಮೇಡಮ್.
0: ಹಾ, ತಮ್ಮ ಹೆಸರನ್ನು ಹೇಳಿ.
1: ಸರಿ ಕೇಳಿಸ್ರಿ.
0: ಹಲೋ
1: ಪ್ರತಿಧ್ವನಿ ಮೇಡಮ್.
0: ನಿಮ್ದು ರೇಡಿಯೋ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡ್ಬಿಡಿ.
1: ಇಲ್ರಿ ಮೇಡಮ್, ಯಾಕೋ ಸಮಸ್ಯೆ ಆಗಿದೆ ಸರ್. ಹಲೋ ಮೇಡಮ್.
0: ಹಾ, ನಿಮ್ಮ ಹೆಸರನ್ನು ಹೇಳಿ.
1: ಅಡಿವೆಪ್ಪ. ಆಗಲ್ಲ,
0: ಅಡಿವೆಪ್ಪ ಅವರು. ಓಕೆ. ಇವತ್ತು ವಿಶ್ವ ರಕ್ತದಾನಿಗಳ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ.
1: ಹೌದ್ರಿ.
0: ಹಾಗೇನೆ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಇದೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ. ಮಾತಾಡಿ.
1: ರಕ್ತದಾನ 18 ವರ್ಷದಿಂದ 60 ವರ್ಷ ತನಕ ಮಾಡ್ಬೇಕಂತ ಹೇಳ್ರಿ. ನಮಗೀಗ 74 ವರ್ಷ, ನಮಗೆ ಮಾಡ್ಬೇಕಂತ ಸಾಧ್ಯ ಇಲ್ರಿ. ಆದ್ರೂ ಮಾಡಾದ ಅನುಕೂಲ ಮಾಡಿರ್ತೀವ್ರಿ ಎಲ್ಲರಿಗೂ. ಮತ್ತೆ ಅನುಕೂಲ ಜೀವನ ಉಳಿದಿತ್ರಿ. ಒಬ್ಬರ 3 ಮಂದಿ ಬರುತ್ತಾರ ಕೇಳಾತಾರ ಈಗ. ಮತ್ತೆ ರಕ್ತದಾನ ಮಾಡಿ ಹೊಸ ರಕ್ತ ಶರೀರ ಸರಿ ಉಳಿತೈತಿ, ಮನಸ್ಸು ಸರಿ ಉಳಿತೈತಿ. ರಕ್ತದಾನ ಮಾಡೋದ್ರಿಂದ ಮತ್ತೊಬ್ರ ಜೀವನ ಉಳಿಸದಂಗ ಆಕತ್ರಿ ಮೇಡಮ್.
0: ಹೌದು,
1: ಬಹಳ ಒಳ್ಳೆ ಕೆಲಸ ಮಾಡಿದ ಮನುಷ್ಯನು ಸುಧಾರಣೆ ಹಾಕನು, ರಕ್ತ ಮತ್ತೆ ಬುದ್ಧಿ ಸರಿ ಆಕತಿ, ಎಲ್ಲ ಸರಿ ಆಕತ್ರಿ ಮೇಡಮ್.
0: ಅಂದ್ರೆ ಮತ್ತೊಬ್ಬರಿಗೆ ನಾ ಸಹಾಯ ಮಾಡಿದೆ ಅನ್ನೋ ಮನೋಭಾವನೆ ಇರುತ್ತೆ, ಮನೋತೃಪ್ತಿ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ ಅಡವೇಪ್ಪ ಅವರು.
1: ಹೌದು ಮೇಡಮ್.
0: ಓಕೆ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ಕಾರ, ಧನ್ಯವಾದಗಳು ಮೇಡಮ್.
0: ನಮಸ್ತೆ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯ ರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ

0: ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 083522.

0: ನಮಸ್ತೆ,
1: ಹಲೋ, ನಮಸ್ತೆ.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರು?
1: ಲಿಂಗಸ್ಕೂರು ತಾಲೂಕು ನವಲಿಯಿಂದ ವೈಬಿ ಚಳ್ಳಮರದ ಮಾತಾಡ್ತಿರೋದು.
0: ಓಕೆ,
1: ನಮಸ್ತೆ
0: ಮಾತಾಡಿ.
1: ಮೇಡಮ್.
0: ತುಂಬಾ ದಿನ ಆಯ್ತು,
1: ಹೌದು,
0: ಮಾತಾಡಿ
1: ಎಲ್ಲ
0: ಸರ್.
1: ಕುಶಲಕ್ಷೇಮವೇ ಮೇಡಮ್? ಆರಾಮಿದ್ದೀರಾ?
0: ಎಲ್ಲರೂ ಚೆನ್ನಾಗಿದ್ದೀವಿ, ತಾವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ.
1: ಎಲ್ಲ ಭಗವಂತನ ಕರುಣೆ.
0: ಮಾತಾಡಿ, ಇವತ್ತು ವಿಶ್ವ ರಕ್ತದಾನದ ದಿನ, ಹಾಗೇನೆ ಮಹಿಳಾ

0: ವಿಶ್ವ ಕಪ್ ಕ್ರಿಕೆಟ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೀತಾ ಇದೆ ಇವತ್ತು. ಮಾತಾಡಿ, ಇದರ ಬಗ್ಗೆ ಮಾತನಾಡ್ತಿದ್ರೆ ಮಾತಾಡಬಹುದು.
1: ಈ ಶರೀರಂ ಪರಯಿತಾರ್ಥಂ ಅಂತ ಒಂದು ವಾಕ್ಯ ಬರುತ್ತೆ. ನಾವೇನ್ ಅದೀವಲ್ಲ, ಈ ಜನ್ಮ ಏನಿದೆಯಲ್ಲ, ಇನ್ನೊಬ್ಬರ ಒಳಿತಿಗಾಗಿ ಹೊರತು ನಮಗಲ್ಲ. ಮೇಣದ ಬತ್ತಿ ತನ್ನನ್ನ ಸುಟ್ಕೊಂಡು ಇತರರಿಗೆ ಬೆಳಕು ಕೊಡುವ ಹಾಗೆ, ಮೈಯನ್ನು ಹಿಂಡಿ ನೊಂದರು ಕಪ್ಪು ಸಿಹಿ ಕೊಡುವುದು ಅಂತ ಹೇಳಿ, ತಾನೇ ಉರಿದು ಮನೆಗೆ ಬೆಳಕು ಕೊಡುವುದು ಅಂತ ಹೇಳಿ ಸಾಕಷ್ಟು ಅರ್ಥಪೂರ್ಣದ ವಾಕ್ಯಗಳಿದ್ದಾವೆ. ಇವತ್ತು ಏನಾಗಿದೆ ಅಂದ್ರೆ, ಪರಿಶುದ್ಧವಾದ ರಕ್ತ ಉಳ್ಳವರೇ ಕಡಿಮೆ ಆಗಿದ್ದಾರೆ. ಇದಕ್ಕೆಲ್ಲ ಈ ಕೆಮಿಕಲ್ಸ್, ಅಶುದ್ಧವಾದ ಪರಿಸರ ಕಾರಣ ಆಗೈತ್ರಿ ಮೇಡಮ್.
0: ಅಶುದ್ಧವಾದ ತರಕಾರಿ ಎಲ್ಲ ಕೆಮಿಕಲ್ ಯುಗ ಆಗಿದೆ ಇವಾಗ.
1: ಕೆಮಿಕಲ್ ಯುಗ ಆಗಿರೋದ್ರಿಂದ ರಕ್ತ ಕೊಡುವಂತ ಶಕ್ತಿ ಇದ್ರೆ, ಪರಿಶುದ್ಧವಾದ ಶಕ್ತಿ ಇದ್ರೆ ಅವರು ಖಂಡಿತವಾಗಿ ಕೊಡ್ಲೇಬೇಕು.
0: ಹೌದು,
1: ಯಾಕಂದ್ರೆ ಅದಕ್ಕಾಗಿ ಅಲ್ಲಿ ಒಂದು ಜೀವ ಕಾತರಿಸ್ತಾ ಇದೆ ಅಂದ ಬಳಿಕ ಅದು ಕೊಟ್ರೆ ತಪ್ಪೇನಿಲ್ಲ. ಈಗ ಎಲ್ಲರೂ ಕೊಡ್ತಾರಂತ, ಅದು ನಮಗೆ ಕೊಡುವ ಶಕ್ತಿ ಇದ್ರೆ ಕೊಡ್ಬೇಕು.
0: ಹೌದು ಹೌದು, ಖಂಡಿತ.
1: ಸುಮ್ನೆ ಹಂಗ ನಾನು ನಾನು ಇನ್ನೊಬ್ರು ಉಳಿಸಕ್ ಹೋಗಿ ನಿನಗೆ ಅದು ಮತ್ತೆ ಅವ್ರು ಉಳಿಸಂಗ್ ಇನ್ನೊಬ್ರು ಬಂದು ಉಳಿಸಂಗ ಆಗ್ಬಾರ್ದು. ಹೌದಲ್ರಿ?
0: ಹೌದು.
1: ಈಗ ನಾನು ಮಾಡೋ ಕೆಲಸ ಅದು ಒಳ್ಳೇದಾಗ್ತಿತ್ತಂದ್ರೆ, ನನ್ನಲ್ಲಿ ಅಂತ ಶಕ್ತಿ ಇದ್ರೆ
0: ಹೌದು
1: ಅಂತ ಒಂದು ಉತ್ತಮ ಕೆಲಸ ಮಾಡಬಹುದು. ಯಾಕಂದ್ರೆ ಈ ಭೂಮಿ ಮೇಲೆ ಎಷ್ಟು ದಿನ ಅದಿನ ಮುಖ್ಯ ಅಲ್ಲ, ಹೇಗಿದ್ದೆ ಅನ್ನೋದು ಬಹಳ ಪ್ರಮುಖ.
0: ಹೌದು, ಖಂಡಿತ.
1: ವಿನಾಯಕ ಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾರೆ, ಇದ್ದಾಗ ಹೂವಿನಂತೆ ಘಮ ಘಮಿಸು, ಇಲ್ಲದಾಗ ಅದ್ರ ಸವಿನೆನಪುಳಿಯಲ್ಲಿ ಅಂತ.
0: ಸತ್ಯವಾದ
1: ಇತಿಹಾಸಕ್ಕೆ ಎಲ್ಲರೂ ಹೆಸರು ಬರಲ್ಲ.
0: ಹೌದು ಹೌದು.
1: ಹುಟ್ಟೋದ್ಯಾಕೆ, ಸಾಯೋದ್ಯಾಕೆ, ಏನಾದ್ರು ಸಾಧನೆ ಮಾಡಕ್ ಬಂದಿವಿ. ಕೆಲವು ಮಂದಿ ಇದ್ರೂ ಸತ್ತಿರ್ತಾರೆ, ಕೆಲವೊಂದ್ ಸತ್ರು ಅವತ್ತಿಗೂ ಅವರು ಸತ್ತಿಲ್ಲ ಇದಾರೆ, ಅದು ಜೀವನ ಸಾರ್ಥಕ ಅಂತ. ರಕ್ತ ಕೊಡುವಂತ ಶಕ್ತಿ ನಿಮ್ಮಲ್ಲಿದ್ರೆ, ಪರಿಶುದ್ಧವಾಗಿದ್ರೆ ಅದು ಇನ್ನೊಬ್ರಿಗೆ ಕೊಡೋದು ಒಳಿತು, ಅದು ನಿನ್ನ ಆತ್ಮಕ್ಕೆ ತೃಪ್ತಿ ಆಗುತ್ತೆ. ನೀನ್ ಒಳ್ಳೆ ಕೆಲಸ ಮಾಡಿದೆ ಅಂದ್ರೆ ನಿನಗೊಬ್ಬತ್ತ ಇನ್ನೊಬ್ಬತ್ತ ಒಳ್ಳೆ ಕೆಲಸ ಮಾಡೇ ಮಾಡ್ತಾನೆ. ಇದು ಜಗದ ನಿತ್ಯ ಸತ್ಯ.
0: ಖಂಡಿತ,
1: ಭಾವನೆಗಳು ಸರಿ ಇದ್ರೆ ನಮ್ಗೆ ಯಾವಾಗಲೂ ಭಗವಂತ ಒಳ್ಳೇದೇ ಮಾಡ್ತಾನೆ.
0: ಹೌದು,
1: ಇದು ನಮ್ಗೆ ನಿರ್ಮಲವಾದಂತ ಮನಸ್ಸಿರ್ಬೇಕು. ಅದಕ್ಕೆ ಇವತ್ತ ಈ ಕೆಮಿಕಲ್ ಸಿಗೋದಿಲ್ಲ ನೋಡಿ, ಪರಿಶುದ್ಧವಾದ ಆಹಾರನ ಎಲ್ಲಿ ನೋಡ್ರಿ, ಬರೇ ಅದೇ ಆಸ್ಪತ್ರೆಗಳು ತುಂಬಿ ತುಳುಕ್ತವೆ. ಏನಾಗಿದೆ ಪರಿಸ್ಥಿತಿ ಅಂತ ಇವತ್ತು, ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನೀನು ಅನ್ನೋ ಪರಿಸ್ಥಿತಿ ಬಂದ್ರಿ.
0: ಆಮೇಲೆ ರೆಸಿಸ್ಟೆನ್ಸಿ ಪವರ್ ಸಹಿತ ಕಡಿಮೆ ಆಗ್ತಾ ಇದೆ ಈಗಿನ ಮಕ್ಕಳಲ್ಲಿ, ನಮ್ಮಲ್ಲಿ ಎಲ್ಲ.
1: ಹೌದ್ರಿ, ಹೌದ್ರಿ, ಹೌದ್ರಿ. ಈಗ ಎದ್ದ ಆ ಹುಡುಗರಿಗೆ ಎದ್ದಗಳೇ ಕಣ್ಣನ್ನ ನೋಯಿಸುವಂತ ಮೊಬೈಲ್ಗಳು.
0: ಹೌದು.
1: ಈಗ ಅದ್ ಹೆಂಗಿರುತ್ತಂದ್ರೆ ಎಲ್ಲವೂ ಚೆನ್ನಾಗಿರ್ತವೆ, ಅದನ್ನ ಈಗ ಒಂದ್ ಚಾಕು ಇದೆ, ಕಣ್ಣನ್ನ ಹೆಚ್ಚಿ ತಿನ್ಬಹುದು, ಅದನ್ನ ದುರುಪಯೋಗನು ಮಾಡ್ಕೋಬಹುದು. ಪೆನ್ ಸುಮಾರಲ್ಲ, ಅದು ಕವಿನೂ ಆಗ್ಬೋದು, ಕಪಳಕ್ಕೆ
0: ಬಡಿಸಬಹುದು.
1: ಅದಕ್ಕೆ ನಾವ್ ಹೇಗೆ ಉಪಯೋಗಿಸ್ಬೇಕು ಅನ್ನೋದು ವಿಚಾರ ಶಕ್ತಿ ನಮ್ಗಿರ್ಬೇಕು. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅದನ್ನ ನಾವು ಸರಿಯಾಗಿ
0: ಉಪಯೋಗಿಸ್ಕೋಬೇಕು.
1: ಅದು ಏನೋ ವಯಸ್ಸಿದ್ದಾಗ ಏನೋ ಮಾಡ್ತೀವಿ, ಲಾಸ್ಟ್ ಕೊನೆಗೆ ಗೊತ್ತಾಗುತ್ತೆ ನಾ ಎಷ್ಟು ತಪ್ಪು ಮಾಡಿದೆ.
0: ಕಾಲ ಮಿಂಚೋಗಿರುತ್ತೆ, ಅವಾಗ
1: ಮಿಂಚೋಗಿರುತ್ತೆ. ಅದಕ್ಕೆ ಮಲಗುವ ಮುಂಚೆ ಇವತ್ ಚಿಂತನೆ ಮಾಡ್ಬೇಕು, ಇವತ್ ನಾನು ಇವತ್ತ ಬೆಳಗ್ಗಿಂದ ಇಲ್ಲಿವರೆಗೂ ಎಷ್ಟೊಂದು ಒಳ್ಳೆತನ ಮಾಡಿದೆ. ಕೆಟ್ಟದೇನ ಮಾಡಿದ್ರು ಅದನ್ನ ನಾಳೆ ಮಾಡಬಾರ್ದು ಅನ್ನೋದೊಂದು ಸ್ಮರಣೆ ಮಾಡಿಕೊಂಡು ಅದರಂತೆ ನಡೆಯುವಂತ ಶಕ್ತಿ ಆತ್ಮ ತೃಪ್ತಿಯನ್ನು ಹೊಂದ್ಬೇಕು ಮನುಷ್ಯ.
0: ಹೌದು,
1: ಅಂದಾಗ ಜೀವನ ಅನ್ನೋದು ಹುಟ್ಟಿ ಸಾರ್ಥ ಆಗ್ತದ್ರಿ. ಒಳ್ಳೆಯ ವಿಷಯವನ್ನ ಇಟ್ಟಿದ್ದೀರಿ, ಪರಿಶುದ್ಧವಾದ ರಕ್ತ ಇದ್ರೆ ಕೊಡುವಂತ ಶಕ್ತಿ ಉಳ್ಳವರಾಗಿದ್ರೆ ದಯವಿಟ್ಟು ಕೊಡಿರಿ ಅಂತ ಹೇಳ್ತಾ ಮುಂದಿನವರೆಗೆ ಅವಕಾಶ ಮಾಡ್ಕೊಳ್ತೀನಿ. ಧನ್ಯವಾದಗಳು ಮೇಡಮ್.
0: ಧನ್ಯವಾದ, ಧನ್ಯವಾದ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ತೆ.

ಕಾರ್ಲ್ ಲ್ಯಾಂಡ್ ಸ್ಟೈನರ್ ಅವರು ABO ರಕ್ತದ ಗುಂಪುಗಳನ್ನು ಕಂಡುಹಿಡಿದರು. ಹಾಗಾಗಿ ಅವರ ಜನ್ಮದಿನವನ್ನು ಜೂನ್ 14ರಂದು ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ತಾವು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2703550 ಅಥವಾ 2703440. ಎಸ್ಟಡಿ ಕೋಡ್ ಸಂಖ್ಯೆ 08352.

ಆದ್ಮೇಲೆ 2005 WHO ಸಂಸ್ಥೆ 192 ಸದಸ್ಯ ರಾಷ್ಟ್ರಗಳೊಂದಿಗೆ 52ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ರಕ್ತದಾನಿಗಳ ದಿನವನ್ನು ಸ್ಥಾಪನೆ ಮಾಡಿತು. ಇದರ ಮೂಲಕ ರಕ್ತದಾನಿಗಳಿಗೆ ಧನ್ಯವಾದವನ್ನು ತಿಳಿಸಲು ಕೂಡ ಮುಂದಾಯಿತು.

450 ml ನಷ್ಟು ರಕ್ತವನ್ನು 18 ವರ್ಷ ಮೇಲ್ಪಟ್ಟವರಿಂದ 60 ವರ್ಷದವರೆಗೆ ಆರೋಗ್ಯವಂತರಾಗಿರುವವರು ವ್ಯಕ್ತಿ ರಕ್ತವನ್ನು ದಾನ ಮಾಡಬಹುದು.

ಇದುವರೆಗೆ ಉಲಿನಲ್ಲಿ ನೇರ ಫೋನಿನ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂಥವರು ಸುಧೀಂದ್ರ ಜಗಾತಿಯವರು ವಿಜಯಪುರದಿಂದ, ಹಾಗೆಯೇ ರೋಹನ್ ಅವರು ಸುರ್ಗಿಹಳ್ಳಿಯಿಂದ, ಬಸವರಾಜ್ ಅವರು ವಿಜಯಪುರದಿಂದ, ಬಾಬುರಾವ್ ಕುಲಕರ್ಣಿಯವರು ಹಾಗೆ ಪ್ರಮೋದ್ ಕುಲಕರ್ಣಿಯವರು, ಸವಣಿಹಳ್ಳಿಯಿಂದ ಅಪ್ಪು ಕುಲಕರ್ಣಿಯವರು, ಸಿಂದಗಿಯಿಂದ ಶ್ರೀಶೈಲ್ ಭಸ್ಮ ಇವರು, ಅಡವಿಪ್ಪ ಅವರು ಕರೆ ಮಾಡಿದರು ಕಟಗೇರಿಯಿಂದ, ಹಾಗೆಯೇ ವೈಬಿ ಚಳ್ಳಮರದವರು ನವಲಗಿಯಿಂದ ಕರೆ ಮಾಡಿದರು. ಇವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಕೇಳುಗರಿಗೂ ಕೂಡ ಧನ್ಯವಾದಗಳು.

0: ಕ್ಷಣ.
1: ನಾನು ಇಷ್ಟೊತ್ತು ನಿಮ್ ಜೊತೆ ಮಾತನಾಡ್ತಾ ಇದ್ದೆ ಸಂತೋಷಿ ಶಶಿಧರ್ ಕುಸೂರ್. ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಕಬೀರ್ ಸಿ ಲಮಾಣಿಯವರು ಹಾಗೆ ರಾಜ್ಕುಮಾರ್ ಇವರು.

0: ಆಕಾಶವಾಣಿ ವಿಜಯಪುರ, ಸಮಯ 6:01.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡುಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.

ಈಗ ಕೇಳಿ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:51 ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್ 2026 ಭಾರತ ಮತ್ತು ಪಾಕಿಸ್ತಾನಗಳ ತಂಡಗಳ ನಡುವೆ ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನ ಆಲಿಸಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ವೇಳೆ ಹೀಗಿದೆ, 6:51 7:34 7:45 8:00 8:45 ಮತ್ತು 9:15 ಆಟದ ಮುಕ್ತಾಯದವರೆಗೆ ವೀಕ್ಷಕ ವಿವರಣೆಯನ್ನ ಆಲಿಸಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಈ ರಾತ್ರಿ 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. ಇದರಲ್ಲಿ ಜೆಎಸ್ ಶ್ರೀರಾಮ್ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು ನಾಳೆ ಬೆಳಗಿನ ಪ್ರಸಾರ ಕಾರ್ಯದಲ್ಲಿ 6:00 ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಪ್ರೊಫೆಸರ್ ಮಂಜುನಾಥ್ ಲಮಾಣಿ ಇವರಿಂದ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:35 ರೈತರಿಗೆ ಸಲಹೆಯನ್ನ ಆಲಿಸಲಿದ್ದೀರಿ, 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಿಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 7:45 8:30 ಹಾಗೂ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ನಾಳೆ ಬೆಳಿಗ್ಗೆ 9:00 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಲಿದ್ದೀರಿ.

ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ಕವಿತೆಗಳಲ್ಲಿ ಮಾತೃತ್ವದ ಕಲ್ಪನೆ ಮಾತನಾಡುತ್ತಾರೆ ಸಿದ್ದಲಿಂಗಮ್ಮ ಹಿರೇಮಠ. ನಂತರದಲ್ಲಿ ಎನರ್ಜಿ ಬೂಸ್ಟರ್ ಕಲ್ಪನಾ ಹೆಗಡೆ ಅವರಿಂದ ಪ್ರಬಂಧ ವಾಚನ ಕಾರ್ಯಕ್ರಮ ಕೇಳಲಿದ್ದೀರಿ. ಸಂಯೋಜನೆ ಮಂಜುಳಾ ಪುರಾಣಿಕ್, ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಆರೋಗ್ಯ ಸಂಚಿಕೆಯಲ್ಲಿ ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವ ಕುರಿತು ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಡಾ ಲಕ್ಷ್ಮೀನಾರಾಯಣ ಶೆಣೈ ಅವರೊಂದಿಗೆ ಸಂದರ್ಶನ ಸಂದರ್ಶಿಸಲಿದ್ದಾರೆ ಎನ್ ಕೇಶವಮೂರ್ತಿ. 2:40 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸಲಿದ್ದೀರಿ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:00 ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮ ಪ್ರಸಾರವಾಗುವುದು. 6:10 ಚಜ್ಜಿರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ ಬಿತ್ತರಗೊಳ್ಳುವುದು. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಅಜ್ವಾನ್ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಔಷಧಿ ಸುಗಂಧ ದ್ರವ್ಯ ಬೆಳೆಗಳು ಮತ್ತು ಪ್ಲಾಂಟೇಷನ್ ಹಾಗೂ ಸಾಂಬಾರು ಬೆಳೆಗಳ ವಿಭಾಗದ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ವಿಜಯ್ ಕುಮಾರ್ ನಾರಾಯಣ್ಪುರ್ ಅವರಿಂದ ಮಾಹಿತಿಯನ್ನು ಆಲಿಸಲಿದ್ದೀರಿ. ಇದುವರೆಗೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05. ಇನ್ನು ಮುಂದೆ ಆಲಿಸಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: professional training and sporting engagements with the Sri Lankan Navy. The ministry further said that the visit underscored the enduring maritime partnership between India and Sri Lanka and reaffirmed their shared commitment to regional maritime cooperation and security in line with the vision of Mahasagar. The Indian Embassy in Oman said that an Indian-flagged mechanized sailing vessel, Virat 1, carrying 14 Indians, experienced an engine failure off the coast of Oman. In a social media post, the embassy informed that in a closely coordinated and ongoing rescue operation at sea, 11 of the 14 crew members of the vessel have been rescued and taken on board by MV Jabal Ali 9. The embassy added that the rescue operation of the remaining members will be completed shortly. Sources said that the vessel sank because of mechanical failure. The government has debunked a WhatsApp message circulating online that falsely claims applications are being accepted for free laptops under the National Student Laptop Scheme 2026. The fact-check unit of the Press Information Bureau, PIB, has clarified that this claim is fake and the government has not announced any such scheme. In cricket, India will begin their ICC Women's T20 World Cup campaign against arch-rivals Pakistan in a Group A match at Edgbaston in Birmingham this evening. The match is scheduled to start at 7 p.m. Indian time. Women in blue have dominated this rivalry in Women's T20 internationals, winning 13 of the 16 matches against Pakistan. In the upcoming week, domestic markets are expected to take directions from a series of high-impact global events and key domestic economic data releases. Investors will closely track the U.S. Federal Reserve's policy meeting outcomes, the Bank of Japan's interest rate decision, developments around the potential U.S.-Iran peace agreement, and movements in crude oil prices. Markets participants will also watch India's wholesale inflation data for May, along with other key macro indicators, including employment figures, import-export data, and the country's foreign exchange reserves. And with that, we end this news bulletin.
1: ಆಕಾಶವಾಣಿ ವಿಜಯಪುರ, ಸಮಯ ಸಂಜೆಯ 6:10 ಇದೀಗ ನಮ್ಮ ಕಾರ್ಯಕ್ರಮ ಆರಂಭ.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಏ ನಡಿ ನಡಿ, ಲೇಟ್ ಆಯ್ತು, ಜಲ್ದಿ ಹೋಗ್ಬೇಕು. ಎಷ್ಟೊತ್ತದು ಬರೋದಿನ?
4: ಈ ತಡೀರಿ, ಒಂಚೂರು ರೆಡಿ ಆಗಾಕತ್ತೀನಿ. ಯಾವಾಗ ನೋಡಿದ್ರು ಅರ್ಜೆಂಟ್ ಇಲ್ಲ ನಿಮ್ದು. ಕುದುರೆ ಮೇಲೆ ಕುತ್ತಂಗಿ ಮಾಡ್ತೀರಿ ಯಾವಾಗ್ಲೂ.
3: ಈಗ ಕಾರ್ನಾಗ ಕುಂತ ಹೋಗ್ಬೇಕು, ತೋಡೆ ದೂರ ಅದೇನು, 500 ಕಿಲೋಮೀಟರ್ ಹೋಗ್ಬೇಕಲ್ಲಿ.
4: ಬಂದೆ ತಡ್ರಪ್ಪ, ಬಂದೆ
3: ನಡಿ ಬಾ ಪಟ್ನೆ ಹೋಗೋಣಂತ.
4: ಏ ನಿಲ್ಲಸ್ರಿ, ಒಂದ್ ನಿಮಿಷ ನಿಲ್ಲಸ್ರಿ. ಅಲ್ಲಿ ನೋಡ್ರಿ ಎಷ್ಟು ಜನ ಸೇರ್ಯಾರ, ಏನೋ ಆಗಿದ್ರಿ. ಇಲ್ಲಿ ಒಂಚೂರು ನಿಲ್ಲಸ್ರಿ.
3: ರೋಡ್ ಮ್ಯಾಗ ಏನಾಗ್ತದ, ಎಕ್ಸಿಡೆಂಟ್ ಆಗ್ಯದ, ನಡಿ ಸುಮ್ ಹೋಗಮ್ಮ.
4: ಏ ನಿಲ್ಲಸ್ರಿ, ಮತ್ ಹಂಗೆ ಹೊಂಟಿರ್ಲ, ಒಂಚೂರು ನಿಲ್ಲಸ್ರಿ. ಹಂಗೆಲ್ಲ ಮಾಡಬಾರ್ದು ಪಾಪ, ನಮ್ಗೆ ಏನಾರ ಆಗಿತ್ತಂದ್ರ ಹಂಗೆ ಹೋಗ್ತಿವೆನ್ನ.
3: ನಿಂದಿರ್ಸಿ ಏನ್ ಮಾಡ್ಬೇಕಂದಿ?
4: ಒಂಚೂರು ನಿಲ್ಲಸ್ರಿ, ನೋಡ್ತೀನಿ.
3: ಸುಮ್ ಕೂಡ ಅಲ್ಲಿ ಏನಾಗಿರಲ್ಲ, ಎಕ್ಸಿಡೆಂಟ್ ಆಗಿರ್ತದ, ಸುಮ್ ಕೂಡ ಇಂತೆಲ್ಲ ಬಾ ನೋಡಿ. ನಾ ದಿನಾ ತಿರ್ಗಾಡ್ತೀನಿ, ಇವತ್ ಬಂದ್ ಇಷ್ಟೆಲ್ಲ ಮಾಡಾತೇನಿ. ಅಲ್ಲಿ ಏನದ್ ಗೊತ್ತೇನು, ಅಲ್ಲಿ ಏನ್ರ ಹೋಗಿ ನಿಂದಿರ್ಸ್ದಿವಿ ಅಂದ್ರ ಆಮೇಲೆ ಎಷ್ಟ್ ಹೈರಾಣ ಆತೀವಿ.
4: ಹಂಗಂದ್ರೆ ಹೆಂಗ್ರಿ, ಅವರು ಮನುಷ್ಯರೇ, ನಾವು ಮನುಷ್ಯರ್. ನಮಗೇನಾರ ಆಗಿತ್ತಂದ್ರೆ ನಮಗೂ ಯಾರು ಬಾಯಾಗ ನೀರು ಹಾಕೋದಕ್ಕಿರಲಿಲ್ಲ ಅಂದ್ರೆ ಹಂಗೆ ಮಾಡಬಾರ್ದು. ಒಂದು ಸ್ವಲ್ಪ ನಿಲ್ಲಿಸ್ರಿ, ಒಂದು ಸ್ವಲ್ಪ ನೋಡೋಣ ರೀ, ನೋಡೋಣ ಏನಾಗಿದ
3: ಈಗ. ನೋಡು ನೋಡು, ಏನು ಮಾಡ್ಯಾಕಿ ನೀನು?
4: ಅಟ್ಲೀಸ್ಟ್ ಫೋನ್ ಮಾಡೋಣ. ಹಾಂ, ಅವ್ರಿಗೊಂದೆರಡು ಕಾಳು ಬಾಯಾಗ ನೀರು ಹಾಕೋಣ. ಹಂಗೆಲ್ಲ ಮಾಡಬಾರ್ದು, ನಾವು ಮನುಷ್ಯರಾಗಿ ಹುಟ್ಟು ಏನು ಪ್ರಯೋಜನ ಹೇಳು. ಒಂದು ಸ್ವಲ್ಪ ನಿಲ್ಲಿಸ್ರಿ.
3: ಈಗ ನೋಡಿದೆಲ್ಲ ಅಲ್ಲಿ ಭಾಳ ಮಂದಿ ಇದಾರೆ ತಂದ್ರಿಲ್ಲ.
4: ಹ್ಞೂ,
3: ಯಾರು ಒಬ್ರು ಯಾರು ಸೇರಿಸ್ತಾರ ನಡಿ, ಇಂಥವೆಲ್ಲ ಭಾಳ ನೋಡಿನ, ಮತ್ತೆ ಆಮೇಲೆ ನಮ್ಮ ತಲೆಗೆ ಬರ್ತದ.
4: ಏನಪ್ಪ, ಏನು ಮಾತೇ ಕೇಳಲ್ಲರಿ, ಒಂಚೂರು ನೀವು ನಂದು.
3: ಏ ನಿನಗೆ ಗೊತ್ತಿಲ್ಲ, ಆಮೇಲೆಲ್ಲ ಭಾಳ ಹೈರಾಣ ಆಗ್ತೀವಿ.
4: ನಡೀರಿ ನಡೀರಿ,
3: ಕೋಟಿ ಕರೀತಾರ.
4: ಆಯ್ತಪ್ಪ, ನಿಮ್ದೇ ಕರೆ ಆಗಲಿ, ನಡೀರಿ.
3: ಸುಮ್ ಕೂಡು, ಇವತ್ತೊಂದು ದಿನ ಬಂದು ಎಲ್ಲಿ ಕರ್ಕೊಂಡು ಹೋಗ್ಬೇಕಾದ ನಡಿ ಹೋಗಮ್ಮಂತ.
4: ಆಯ್ತು ನಡ್ರಿ.
5: ಸಿದ್ದು ಅಣ್ಣ, ನನಗೆ ಅಂಜಿಗೆ ಬರ್ತದ, ಸಾವಕಾಸ ಹೊಡಿ ನೋಡಿ ಗಾಡಿ. ಗೀತಾ ಬೇರೆ ಸಾಣದೈತ್ ಹುಡುಗಿ. ತಂಗಿ ಈ ಕಡೆ ಸರ್ದ್ ಕುಂದ್ರ, ಕಿಡಕಿ ಕಡೆ ಕುಂದ್ರ ಬೇಡ. ಸಿದ್ದಣ್ಣ, ಅಲ್ಲಿ ಏನೋ ಮಂದಿ ಕಾಣಾಕ್ತಾರ ನೋಡು.
6: ಏ ಅದು ಏನು ಈಗ ನೋಡು ಅಂತೇಳಿ, ಒಂದ್ ಜರ್ ಸೈಡಿಗೆ ತೋತೀನಿ.
5: ಅಲ್ಲಿ ರಕ್ತ ಏನೋ ಕಾಣಾಕತ್ತಿತ್ತಲ್ಲ ಸಿದ್ದಣ್ಣ.
6: ಬರ್ರಿ ಬರ್ರಿ, ತಳಗ ಇಳದು ಬರ್ರಿ ಪಟ್ನೆ.
5: ನೋಡಿ ನೋಡಿ ನೋಡಿಪ್ಪ, ಸರಿ ಸರಿ ತಂಗಿ, ನೀವು ಒಳಗ ಕುಂದ್ರ ಕಾರನೇ ಬರಬೇಡ.
6: ಏನಾಗ್ಯದ ನೋಡು, ಅದು ಏನು ಎಲ್ಲೂ ಮುರಿದೋ ಏನು, ಹೊಳಸಿಡಬೇಡ್ರಿ ಅವನಿಗೆ. ಏ ಹಂಗೆ ಇದು ಮಾಡ್ರಿ.
5: ಅಲ್ಲ ಪೊಟ್ಟು ತಕೊಳ್ಳಿ ಏನೋ ಫೋನ್ದಾಗ ಒಂದು.
6: ಏ ಇದು ಒಂದಿಟ್ಟು, ಅದು ಪೊಲೀಸ್ ಇದಕ್ಕೆ ಆಂಬ್ಯುಲೆನ್ಸಿಗೆ ಕಾಲ್ ಮಾಡಿ ಹೇಳಿಬಿಡು.
5: ಹ್ಞೂ, ಹೇಳ್ತೀನಪ್ಪ ನಾ. ಏನು ಅನಾಹುತ ಆಗೈತಿ, ಹ್ಯಾಂಗ, ಏನು ಸುದ್ದಿ? ಒಂದಿಷ್ಟು ನೀರ ತೊಗೊಂಬಾರ್ರಿ, ಬಾಟ್ಲಿಯಾಗದಾವ ಅಲ್ಲಿ, ನೀರು ಹಾಕೊಂಡ ಪಾಪ.
6: ಇಲ್ಲ ಅದು ಆ ಪೂರ್ತಿ ಕಾನ್ಸಿಯಸ್ ಇದ್ರೆ ನೀರು ಕುಡಿಸ್ರಿ, ಮತ್ತು ಅವರು ಅನ್ಕಾನ್ಸಿಯಸ್ನಾಗಿದ್ರೆ ಪುಪ್ಪುಸ್ಕ್ ಹೋಗೋ ಚಾನ್ಸ್ ಇರ್ತದೆ, ಅದರಿಂದ ಸಾವು ಸಂಭವಿಸ್ತಾವ. ನೀರು ಅವ್ರು ಎಚ್ಚರಿದ್ರೆ ಕುಡಿಸ್ರಿ.
5: ಅಲ್ಲ ಮಾರಿಗಾರ ಚಿಮ್ಕಿಸ್ತೀನಿಲ್ಲ,
7: ಹಿಡಿಯವ ತಗೋ ಇದು ನೀರಿನ ಬಾಟ್ಲಿ.
5: ಅಯ್ಯೋ, ಒಂದಿಟ್ಟ ಮಿಸ್ಕ್ಯಾಡ್ದಂಗೆ ಕಾಣ್ತಾನ, ಆ ಕಡೆ ಇದ್ರೆ ಏನೂ ಇಲ್ಲೋ ಇವ, ಹ್ಯಾಂಗೆ ಮಾಡೋದು ಸಿದ್ದು?

0: ಫೋನ್ ಹಚ್ಚಕತ್ತೀನಿಂದ್ರಿಯಪ್ಪ, ಟವರ್ ಒಂದು ಸಿಗಲಾಗೈತಿ. ಹಲೋ ಹಲೋ, ಆಂಬುಲೆನ್ಸ್ ಏನ್ರಿ? ಹ್ಞೂ ರೀ, ಹೌದು ಹೌದ್ರಿ, ಇಲ್ಲಿ ಬರ್ತಾರತ್ತಪ್ಪ, ಫೋನ್ ಹಚ್ಚೀನಿ, ದೌಡ ಬರ್ತೀನಿ ಅಂತ ಹೇಳ್ಯಾರ.
1: ಇದಿಟ್ಟು ತಡಿ ಒಂದು ಸ್ವಲ್ಪ, ಇವೆಲ್ಲ ಏರಿಯಾದು ಫೋಟೋ ಹೊಡ್ಕೊಳ್ತೀನಿ. ನಾಳೆ ಕೇಳಿದ್ರಂದ್ರೆ ಒಂದಿಷ್ಟು ಅವು ಇನ್ಸೂರೆನ್ಸ್ದವರಿಗೆ ಅದು ಕೊಡ್ಲಕ್ಕ ಹೆಲ್ಪ್ ಆಗ್ತದೆ, ಪೊಲೀಸ್ನವರಿಗೆ ಅದು ಹೆಲ್ಪ್ ಆಗ್ತವ. ಈ ನಂಬರ್ ಪ್ಲೇಟ ಇವ್ರು ಬಿದ್ದಿದ್ದು ಎಲ್ಲೆಲ್ಲಿ ಏನೇನು ಬಿದ್ದಾವ ಒಂದು ಸ್ವಲ್ಪ ಫೋಟೋ ಹೊಡೆಯನು.
0: ಹ್ಞೂ, ಹೊಡ್ಕೊರಿ.
1: ಆಯ್ತಾಯ್ತು ನಡ್ರಿ, ಹೋಗು ನೀನು
0: ನಡ್ರಿ. ಎಲ್ಲ ನೋಡಿ ನೋಡಿ ಹಂಗೆ ಹೊಂಟಾವು.
2: ಸಿದ್ದು, ಎಷ್ಟೊತ್ತು? ನಾವು ಬಂದು ಅರ್ಧ ತಾಸು ಮ್ಯಾಗ ಆಯ್ತು ನೋಡಪ್ಪ, ಕೈಲಕ್ಕತ್ತೀವಿ ನಿಮ್ಮ ಸಂಬಂಧ. ಬರ್ತಾರೆ ಬರ್ತಾರೆ, ತಿನ್ನ ಈಟ ಲೇಟ್ ಬರೋದು.
1: ಅಲ್ಲೊಂದು ಹಾದಿಯಾಗ ಆಕ್ಸಿಡೆಂಟ್ ಆಗಿತ್ತಪ್ಪ, ನೋಡಿಲ್ಲೇನು ನೀವು? ಹಂಗೆ ಬಂದ್ರಿ, ನಾವು ಏನದ ಇಳಿದು ಅವರಿಗೆಲ್ಲ ಆಂಬ್ಯುಲೆನ್ಸ್ದವರಿಗೆ ಹೇಳಿ ಮಾಡಿ ಅವ್ರಿಗೆ ಒಂದಿಷ್ಟು ನೀರು ಅದು ಕುಡಿಸಿ ಮಾಡಿ ಬಂದೆವು.
3: ಖರೆ ನೋಡೋಣ, ಅವಾಗಿಂದ ಬಡ್ಕೊಳಿಕತ್ತೀನಿ, ಒಂಚೂರು ನಿಲ್ಲಿಸ್ರು ನಿಲ್ಲಿಸ್ರು, ನನ್ನ ಮಾತೇ ಕೇಳಿಲ್ಲ ಒಂಚೂರು, ಹಂಗೆ ಹೊಡ್ಕೊಂಡು ಮುಂದೆ ಬಂದುಬಿಟ್ರಪ್ಪ.
2: ಅಲ್ಲೋ ಸಿದ್ದು, ಈಗ ಅಂತದಿಲ್ಲ, ಮಾಡಿ ಬಂದು ನಾಳೆ ಪೊಲೀಸರು ಕರೀತಾರೆ, ಏನು ಮಾಡ್ಬೇಕು ಮಾಡೀನಿ.
4: ಇಲ್ಲ, ಈಗ ಮೊದಲಿನಂಗೆ ಹಂಗೆಲ್ಲ ಪೊಲೀಸ್ ಕೇಸ್ ಅದೇನೂ ಆಗಲ್ಲ. ಎಲ್ಲರೂ ಹಂಗೆ ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿತ್ತಂದ್ರೆ ಪೊಲೀಸ್ ಕೇಸ್ ಆಗ್ತದೆ ಅಂತ ಹೇಳಿ ಪಾಪ ಜಿಮ್ಮ ಹೋಗ್ತಿದ್ರು, ಹಂಗೆ ಬಿಟ್ಟು ಹೋಗ್ತಿದ್ರು. ನಮ್ಮ ಸಾಲ್ಯಾಗೂ ಹೇಳ್ಯಾರ, ಹಿಂಗೇನ್ರ ಆಯ್ತಂದ್ರೆ ಅಲ್ಲಿದ್ದಲ್ಲೇ ಫೋನ್ ಮಾಡಿ ಹೇಳ್ಬೇಕತ್ತ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ, ಜಿಮ್ಮ ಅರೇ ಉಳಿಸ್ಬೇಕು ನಾವು.
1: ಈಗ ಒಂದು ಹೊಸ ಕಾಯ್ದೆಯದೊಳಗೆ ಇದಕ್ಕೆ ಈ ಹಿಂಗೆ ಉಳಿಸ್ದವ್ರಿಗೆ ಏನಂತಾರೆ, ಗುಡ್ ಸಮರಿಟನ್ ಅಂತಾರೆ, ಗುಡ್ ಸಮರಿಟನ್ ಅಂತಾರೆ. ಅಂದ್ರೆ ಕಾನೂನು ಒಳಗೆ ಪೊಲೀಸರು ಆಗಲಿ ಅಥವಾ ಕೋರ್ಟ್ ಕಚೇರಿಗಾಗಲಿ ಅಲ್ದಾಡುವ ಭಯ ಈಗ ಅವಾಗಿನಂಗಿಲ್ಲ. ಅವರು ಕಾನೂನಿನೊಳಗೆ ಏನದ ಭಾಳ ಆದ್ರೆ ಒಂದು ಸಲ ಕರೆದ್ಬಿಟ್ಟು ಒಮ್ಮೆ ಮಾಹಿತಿ ತೊಗೊಂಡ್ಬಿಟ್ರು ಅಂದ್ರೆ ಮುಗೀತು. ಮತ್ತು ವಿಳಾಸ ನೀಡಬೇಕಾಗಲಿ ಅಥವಾ ನೀವು ಪ್ರತಿ ಸಲ ಮತ್ತೆ ಬಾರಿ ಬಾರಿ ಕರೆಯುವುದಾಗಲಿ ಅಥವಾ ಯಾವುದೇ ರೀತಿಯ ಕಿರುಕುಳ ಕೊಡೋದಾಗಲಿ ಯಾವುದೂ ಮಾಡುವಂಗಿಲ್ಲ ಅಂತೇಳಿ ಈಗ ನಿರ್ದೇಶನ ಐತಿ. ಹೀಗಾಗಿ ನಾವು ಯಾವುದೇ ರೀತಿಯ ಸಹಾಯ ಮಾಡ್ಲಿಕ್ಕೆ ಹಿಂಜರಿಬಾರ್ದು. ನಾವೇ ಇದೇ ರೀತಿ ಪರಿಸ್ಥಿತಿ ಒಳಗಿದ್ರೆ ನಮಗೂ ಯಾರಾದರೂ ಸಹಾಯಕ್ಕೆ ಬರಲಿ ಅಂತ ನಮ್ಮದು ಆಸೆ ಇರ್ತದಲ್ಲ. ಹಂಗೆ ನಮ್ಮ ಮಾನವೀಯತೆಯ ದೃಷ್ಟಿಯಿಂದರೇ ನಾವು ಸಹಾಯ ಆಗ್ಬೇಕಾಗ.
2: ಹೌದೌ ಸಿದ್ದು, ಚಲೋ ಹೇಳಿದಿ. ಮೊನ್ನೆ ನಮ್ಮ ದೋಸ್ತ ಒಬ್ಬವ ಈಗ ಒಂದು 4 ದಿನ ಹಿಂದೆ ಇಂಥದ್ದು ಮಾಡಿ ಭಾಳ ಹೈರಾಣಾಗಿದ್ದ. ಹಿಂಗಾಗಿ ನಮ್ಗೆ ಯಾಕಂತ ನಾ ಬಿಟ್ಟು ಬಂದೆ, ಪಾಪ ನಮ್ಮ ಮನೆಯಾಗೆ ಬಡ್ಕೊಂಡ್ಲು ನಿಂದರ್ಸು ಅದು ಆಂಬುಲೆನ್ಸ್ ಕೇಳು ಅಂತೇಳಿ.
3: ನೋಡ್ರಿ ಅಣ್ಣ, ಎಷ್ಟು ಬಡ್ಕೊಂಡೆ ಅಂತಂದ್ರೆ ನೋಡು, ಮನುಷ್ಯರಾಗ ಹುಟ್ಟಿವಂದ್ರೆ ನಾವು ತಪ್ಪು ಮಾಡೋದು ಸಹಜ ಗುಣ. ಎಲ್ಲರೂ ಬೇಕಂತೇನೆ ಆಕ್ಸಿಡೆಂಟ್ ಮಾಡ್ಕೋತಾರೇನೋ, ಅವೆಲ್ಲ ಆಗ್ತಿರ್ತಾವೆ. ಹಂಗಂತೇಳಿ ನಾವು ಒಬ್ರಿಗೊಬ್ರು, ನಾವು ಮಾನವೀಯತೆ ದೃಷ್ಟಿನೇ ನಮ್ಮ ಹತ್ರ ಇಲ್ಲ, ನಾವು ಒಬ್ರಿಗೊಬ್ರಿಗೆ ಏನು ಸಹಾಯ ಮಾಡಲಿಲ್ಲ ಅಂದ್ರೆ ನಾಳೆ ನಮ್ಗೆ ಹೋದಾಗ ನಮಗೆ ಯಾರು ಬರ್ತಾರೆ? ನಾವು ಒಬ್ರಿಗೆ ಮಾಡಿದ್ರೆ ನಮಗೆ ಇನ್ನೊಬ್ರು ಯಾರೋ ಬಂದು ಮಾಡ್ತಾರೆ. ಅದಕ್ಕೆ ನಾವು ಬಡ್ಕೊಂಡೆ ಅವ್ರಿಗೆ, ನಾವು ಎಲ್ಲೇ ಏನೇ ಹೋಗೋದಿದ್ರು ಅಗದಿ ಭಾರಿ ಆಲೋಚನೆ ಮಾಡಿ ಸಮಯದ ಪ್ರಜ್ಞೆ ಇಟ್ಕೊಂಡು ಟೈಮ್ ನಾವು ಕರೆಕ್ಟಾಗಿ ನೋಡಿಕೊಂಡು ಮಾಡಿ ಗಾಡಿ ಓಡಿಸ್ಬೇಕು. ನಮ್ಮ ಮನೆಯವ್ರಿಗೂ ಎಷ್ಟೋ ಸಲ ಹೇಳ್ತಿರ್ತೀನಿ.
0: ಹೌದು, ನೀ ಏನು ಹೇಳಿದಿ, ನಾವು ಚಲೋತೆಂಗೆ ಓಡಿಸಿದ್ರೆ ನಮ್ಗೆ ಎದುರಿಗೆ ಬರೋರು ಚಲೋತೆಂಗೆ ಓಡಿಸ್ಬೇಕಲ್ಲ, ಅದು ಹೆಂಗೆ ನಮ್ಗೆ ಗೊತ್ತಾಗ್ತೈತಿ? ಮತ್ತು ಇನ್ನೊಂದು ಸಿದ್ದು ಅಣ್ಣ ಹೇಳ್ದಂಗೆ ಉತ್ತರ ಸಿಕ್ತು ನೋಡು ನನಗೆ. ಮತ್ತು ನಾವೇರೆ ನನ್ನ ಫೋನ್ಲಿ ಆಂಬುಲೆನ್ಸ್ ಫೋನ್ ಹಚ್ಚಿದೆ, ನನಗೆ ಎಲ್ಲಿ ಎಡ್ತಾಕ್ಸ್ತಾರೆ ಅನ್ನೋದು ಕೇಳಾಕತ್ತೀನಿ.
2: ಏನಾಗಲ್ಲ ಮತ್ತೆ ಹೇಳಿದ್ರಲ್ಲ, ಇನ್ನೇ ಮತ್ತೆ ಇನ್ನ ಮೇಲೆ ನಾವು ಹಂಗೆ ಮಾಡ್ತೀವಿ. ರೋಡ್ನಾಗ ಯಾರಿಗಾರ ಏನ್ರಿ ಆಕ್ಸಿಡೆಂಟ್ ಅದು ಆಯ್ತು ಅಂತಂದ್ರೆ 108 ಕರೆ ಆಂಬುಲೆನ್ಸ್ಗಳಿಗೆ, ಹತ್ತಿರದ ದವಾಖಾನೆಗೆ, ಪೊಲೀಸ್ ಸ್ಟೇಷನ್ಗೆ ತಿಳ್ಸಮ್ಮಂತ.
0: ಆಯ್ತಪ್ಪ.
5: ಈಗ ಕೇಳಿ ನೀತಿ ಕಥೆ.

ಶ್ರೋತೃಗಳೇ ನಮಸ್ಕಾರ. ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಒಂದಿನ ಬಿರುಗಾಳಿ, ಗುಡುಗು, ಮಿಂಚಿನಿಂದ ಕೂಡಿದ ಭಾರಿ ಜೋರಾದ ಮಳೆ ಸುರಿಯಲಾರಂಭಿಸಿತು. ಹಕ್ಕಿ ತನ್ನ ಗೂಡಿನಿಂದ ಇಣುಕಿ ಹೊರ ನೋಡುವಾಗ ಅದೇ ಮರದ ಮೇಲೆ ಕೋತಿಗಳು ಮಳೆಯಲ್ಲಿ ನೆನೆದು ಚಳಿಯಿಂದ ಚಡಪಡಿಸ್ತಾ ಇದ್ವು. ಅಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ನಿಂತೋಯ್ತು. ಪಕ್ಷಿಗೆ ಅಯ್ಯೋ ಪಾಪ ಅನಿಸಿ ಕೋತಿಗಳಿಗೆ, ನನ್ನ ಗೂಡು ಚಿಕ್ಕದು, ಇಲ್ಲವಾದ್ರೆ ನಿಮ್ಮನ್ನ ಇಲ್ಲಿ ಒಳಗೆ ಕರೆದು ಕೂರಿಸ್ತಿದ್ದೆ, ಇನ್ನೊಂದು ಮಳೆ ಬರುವಷ್ಟರಲ್ಲಿ ನೀವು ಕೂಡ ಒಂದು ಗೂಡನ್ನ ಕಟ್ಕೊಳ್ಳಿ, ಆಗ ಬಿಸಿಲು ಚಳಿಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತು. ಕೋತಿಗಳಿಗೆ ಈ ಪಕ್ಷಿಯ ಬುದ್ಧಿ ಮಾತು ಹಿಡಿಸ್ಲಿಲ್ಲ. ಚೋಟುದ್ದದ ಪಕ್ಷಿ ನೀನು, ನಮ್ಗೆ ಬುದ್ಧಿ ಹೇಳ್ತೀಯಾ, ತಾಳು ಮಾಡ್ತೀವಿ ಅಂತ ಕೋತಿಗಳೆಲ್ಲ ಬಂದು ಪಕ್ಷಿಯ ಗೂಡನ್ನ ಕೆಡಿಸಿ ಚೆಲ್ಲಾಪಿಲ್ಲಿ ಮಾಡ್ಬಿಟ್ವು. ಹಾರಲು ಬಾರದ ಗೂಡಿನಲ್ಲಿದ್ದ ಪಕ್ಷಿಯ ಪುಟ್ಟ ಪುಟ್ಟ ಮರಿಗಳು ನೆಲಕ್ಕುರುಳಿದವು. ಹೀಗೆ ಪಕ್ಷಿಯ ಗೂಡು, ಮರಿಗಳು ಎಲ್ಲವೂ ಬೀದಿ ಪಾಲಾದವು. ಇದರಿಂದ ತಿಳಿದ್ ಬರೋ ನೀತಿ ಅಂದ್ರೆ, ನಾವು ಕೂಡ ಬದುಕಿನಲ್ಲಿ ಮೂರ್ಖರ ಸಹವಾಸ ಮಾಡೋದಾಗ್ಲಿ, ಮೂರ್ಖರಿಗೆ ಬುದ್ಧಿ ಹೇಳೋದಾಗ್ಲಿ ಮಾಡಿದ್ರೆ ಆ ಮೂರ್ಖರು ತಮ್ಮ ಮೂರ್ಖತನದಿಂದ ನಮ್ಗೆ ಕೆಡುಕನ್ನುಂಟು ಮಾಡ್ತಾರೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ. ಸಾರ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿ.

0: ದಂತೆ ಅಂತ ಹೇಳ್ತಾರೆ. ಹಾಗೇನೆ ದುರ್ಜನರ ಸಂಘ ನಮ್ಗೆ ಕೆಡುಕನ್ನ ಉಂಟು ಮಾಡುತ್ತದೆ ಅಂತ. ಶ್ರೋತೃಗಳೇ, ಕೇಳಿದ್ರಲ್ಲ ಇವತ್ತಿನ ನೀತಿ ಕಥೆಯನ್ನ. ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ. ಒಂದು ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಒಂದಿನ ಬಿರುಗಾಳಿ, ಗುಡುಗು, ಮಿಂಚಿನಿಂದ ಕೂಡಿದ ಭಾರಿ ಜೋರಾದ ಮಳೆ ಸುರಿಯಲಾರಂಭಿಸಿತು. ಹಕ್ಕಿ ತನ್ನ ಗೂಡಿನಿಂದ ಇಣುಕಿ ಹೊರ ನೋಡುವಾಗ ಅದೇ ಮರದ ಮೇಲೆ ಕೋತಿಗಳು ಮಳೆಯಲ್ಲಿ ನೆನೆದು ಚಳಿಯಿಂದ ಚಡಪಡಿಸ್ತಾ ಇದ್ವು. ಅಷ್ಟರಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ನಿಂತೋಯ್ತು. ಪಕ್ಷಿಗೆ ಅಯ್ಯೋ ಪಾಪ ಅನಿಸಿ ಕೋತಿಗಳಿಗೆ, ನನ್ನ ಗೂಡು ಚಿಕ್ಕದು, ಇಲ್ಲವಾದ್ರೆ ನಿಮ್ಮನ್ನ ಇಲ್ಲಿ ಒಳಗೆ ಕರೆದು ಕೂರಿಸ್ತಿದ್ದೆ. ಇನ್ನೊಂದು ಮಳೆ ಬರುವಷ್ಟರಲ್ಲಿ ನೀವು ಕೂಡ ಒಂದು ಗೂಡನ್ನ ಕಟ್ಕೊಳ್ಳಿ, ಆಗ ಬಿಸಿಲು ಚಳಿಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತು. ಕೋತಿಗಳಿಗೆ ಈ ಪಕ್ಷಿಯ ಬುದ್ಧಿ ಮಾತು ಹಿಡಿಸ್ಲಿಲ್ಲ. ಚೋಟುದ್ದದ ಪಕ್ಷಿ ನೀನು, ನಮ್ಗೆ ಬುದ್ಧಿ ಹೇಳ್ತೀಯ, ತಾಳು ಮಾಡ್ತೀವಿ ಅಂತ ಕೋತಿಗಳೆಲ್ಲ ಬಂದು ಪಕ್ಷಿಯ ಗೂಡನ್ನ ಕೆಡಿಸಿ ಚೆಲ್ಲಾಪಿಲ್ಲಿ ಮಾಡ್ಬಿಟ್ವು. ಹಾರಲು ಬಾರದ ಗೂಡಿನಲ್ಲಿದ್ದ ಪಕ್ಷಿಯ ಪುಟ್ಟ ಪುಟ್ಟ ಮರಿಗಳು ನೆಲಕ್ಕುರುಳಿದವು. ಹೀಗೆ ಪಕ್ಷಿಯ ಗೂಡು, ಮರಿಗಳು ಎಲ್ಲವೂ ಬೀದಿ ಪಾಲಾದವು. ಇದರಿಂದ ತಿಳಿದು ಬರೋ ನೀತಿ ಅಂದ್ರೆ, ನಾವು ಕೂಡ ಬದುಕಿನಲ್ಲಿ ಮೂರ್ಖರ ಸಹವಾಸ ಮಾಡೋದಾಗ್ಲಿ, ಮೂರ್ಖರಿಗೆ ಬುದ್ಧಿ ಹೇಳೋದಾಗ್ಲಿ ಮಾಡಿದ್ರೆ, ಆ ಮೂರ್ಖರು ತಮ್ಮ ಮೂರ್ಖತನದಿಂದ ನಮ್ಗೆ ಕೆಡುಕನ್ನುಂಟು ಮಾಡ್ತಾರೆ. ಅದಕ್ಕೆ ತಿಳಿದವ್ರು ಹೇಳ್ತಾರೆ, ದುಷ್ಟರನ್ನ ಕಂಡ್ರೆ ದೂರ ಇರಬೇಕು ಅಂತ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ ಹೇಳ್ತಾರೆ. ಹಾಗೇನೆ ದುರ್ಜನರ ಸಂಘ ನಮ್ಗೆ ಕೆಡುಕನ್ನ ಉಂಟು ಮಾಡ್ತದೆ ಅಂತ.
1: ಆಕಾಶವಾಣಿ ವಿಜಯಪುರ, ಸಮಯ 6:20. ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಪ್ರಸ್ತುತಿ ಶ್ರೀದೇವಿ ಭಂಡಾರ್ಕರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಭಾರತಿ ಸುಣಗಾರ್,
3: ರೇವಣ್ ಸಿದ್ ಚಾಂದಕೋಟೆ ಮತ್ತು ಮುತ್ತುರಾಜ್ ಎಲಗಟ್ಟಿ.
4: ಕತೆ ಹೇಳಿದವರು ಸುಭಾ ಕೆರೂರ್.
5: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಕೃಷ್ಣ ಪ್ರಸಾದೋಪಾಧ್ಯಾಯ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇತ್ಯನೇನ ಸಹ ನೀಸ್ ನಗರೆ ಪ್ರತಿನಿಧಿ ಮಂಡಲಸ್ತರೀಯಾಂ ವಾರ್ತಾಂ ಕೃತವಾನ್. ಅಸ್ಯಾಂ ವಾರ್ತಾಯಾಂ ಭಾರತ ಫ್ರಾನ್ಸಯೋಃ ವಿಶೇಷ ವೈಶ್ವಿಕ ರಣನೀತಿಕ ಸಹಭಾಗಿತಾಯಾಃ ಅಧಿಕ ಸುದೃಢೀಕರಣೆ ಬಲಂ ದತ್ತಂ. ರಕ್ಷಾ ಪ್ರವೃದ್ಧಿ ವ್ಯಾಪಾರಾದಿಷು ಕ್ಷೇತ್ರೇಷು ಸಹಕಾರ್ಯ ವಿಸ್ತಾರಸ್ಯ ವಿಷಯೆ ಉಭಾಭ್ಯಾಂ ನೇತೃಭ್ಯಾಂ ವಿಚಾರ ವಿಮರ್ಶಃ ಕೃತಃ. ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿ ಮ್ಯಾಕ್ರೋನ್ ಇತ್ಯೇಷ ವೈಶ್ವಿಕ ನವೋನ್ಮೇಷ ಶಕ್ತಿರೂಪೇಣ ಭಾರತಸ್ಯ ಉದಯಸ್ಯ ಪ್ರಶಂಸಾಂ ಕೃತವಾನ್. ಸಹ ಅವದತ್ ಯತ್ ಅದ್ಯ ಪ್ರಶ್ನಃ ನಾಸ್ತಿ ಯತ್ ಭಾರತಂ ನವೋನ್ಮೇಷಂ ಕರೋತಿ ನವ ಅಪಿತು ಪ್ರಶ್ನಃ ಅಯಮಸ್ತಿ ಯತ್ ಭಾರತೇನ ಸಹ ನವೋನ್ಮೇಷ ಕಾರ್ಯೇ ಕಃ ಸಹಭಾಗೀ ಅಸ್ತೀತಿ. ಆಯುಷ್ ಮಂತ್ರಾಲಯ ಅದ್ಯ ಯೂಟ್ಯೂಬ್ ಲೈವ್ ಯೋಗ ಸ್ಟ್ರೀಮ್ ಇತ್ಯಸ್ಮೈ ಸರ್ವಾಧಿಕ ದರ್ಶಕಾಣಾಂ ಕೃತೆ ನೂತನಾಂ ಗಿನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಇತಿ ವಿಶ್ವ ಅಭಿಲೇಖಂ ನಿರ್ಮಿತವಾನ್. ಅಪಿ ಚ ಐಸಿಸಿ ಮಹಿಳಾನಾಂ T20 ವಿಶ್ವಕಪ್ ಇತಿ ಕ್ರೀಡಾಯಾಂ ಭಾರತಂ ಅದ್ಯ ಸಾಯಂಕಾಲೆ ವರ್ಮಿಂಗ್ಹಮ್ ನಗರೆ ಪಾಕಿಸ್ತಾನಂ ವಿರುದ್ಧ ಸ್ವಕೀಯ ಅಭಿಯಾನಂ ಆರಭ್ಯತೆ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇತ್ಯೇಷ ಚ ಅದ್ಯ ನೀಸ್ ನಗರಸ್ಯ ಪಾಲೇಸ್ ದೆ ಎಕ್ಸ್ಪೋಜಿಷನ್ಸ್ ಇತ್ಯತ್ರ ಭಾರತ ಇನ್ನೋವೇಟ್ಸ್ ಇತಿ ಕಾರ್ಯಕ್ರಮಸ್ಯ ಸಂಯುಕ್ತ ರೂಪೇಣ ಉದ್ಘಾಟನಂ ಅಕುರುತಾಂ. ಉಭೌ ನೇತಾರೌ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಂಚ ಕೃತವಂತೌ. ಭಾರತ ಫ್ರಾನ್ಸ್ ನವಾನ್ವೇಷಣ ವರ್ಷಾಂತರ್ಗತಂ ಆಯೋಜಿತಃ ಅಯಂ ಪ್ರಮುಖಃ ಕಾರ್ಯಕ್ರಮಃ ಉಭಯೋಃ ದೇಶಯೋಃ ಶೀರ್ಷ ನವಾನ್ವೇಷಣ ಆರಂಭಾನ್ ವೆಂಚರ್ ಕ್ಯಾಪಿಟಲ್ಸ್ ನಿಧಿ ಇತ್ಯೇತಂಚ ಸಮಾಕಲಯತಿ. ಕಾರ್ಯಕ್ರಮೇಸ್ಮಿನ್ ಉನ್ನತ ಗಣನಂ ಸೆಮಿಕಂಡಕ್ಟರ್ಸ್ ಕೃತ್ರಿಮ ಬುದ್ಧಿಮತ್ತಾ ಕ್ವಾಂಟಂ ಪ್ರೌದ್ಯೋಗಿಕಿ ಅಂತರಿಕ್ಷ ಪ್ರೌದ್ಯೋಗಿಕಿ ಸ್ವಚ್ಛ ಊರ್ಜಾ ಜೈವ ಪ್ರೌದ್ಯೋಗಿಕಿ ಇತ್ಯಾದಿಷು ತ್ರಯೋದಶ ಪ್ರಮುಖೇಷು ಕ್ಷೇತ್ರೇಷು ನವಾನ್ವೇಷಣಾನಿ ಸಂತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿಣಾ ಮೋದಿವರ್ಯೇಣ ಭಾರತ ಫ್ರಾನ್ಸ್ ದೇಶಯೋಃ ಸಂಬಂಧಸ್ಯ ಬಲ ವಿಷಯೆ ಅವಧಾನಂ ದತ್ತಂ. ಸಹ ಅವದತ್ ಯತ್ ಯದ್ಯಪಿ ಬಹವಃ ದೇಶಾಃ ವ್ಯಾಪಾರೇ ಸಾಮರಿಕ ಸಹಯೋಗೇ ಚ ನಿಮಗ್ನಾಃ

0: ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
1: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಸ್ಕೂಟರ್ ಸವಾರ ರಮೇಶ ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
1: ಹಲೋ, ಎಲ್ಲಿದ್ಯಾಪ?
0: ತಗೊಂಡ ಬಿಟ್ಟ ಕಾಲ್ ಅನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ. ಸಿಗ್ನಲ್ ಕೆಂಪಾದದ್ದನ್ನ ನೋಡ್ಲೇ ಇಲ್ಲ.
2: ಕಥೆ ಮುಗಿಯಿತೆ.
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
3: ಹಿಂಗ ನೆಲ ಒರೆಸುದು ಕೈಯಾಗ ಏನದು? ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ? ಒಗಿ ಅದನ್ನ ಹತ್ಲಾ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ?
4: ಅವರ ನಾನು ಸಾಲಿಗೆ ಹೋಕ್ಕಿನ್ರಿ, ಬಟ್ಟಿ ತೊಳಿತೀನಿ, ಕಾರ್ ಒರೆಸ್ತೀನ್ರಿ, ಅವರ ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಕ್ಕಿನ್ರಿ, ಓದ್ಕೋತೀನಿ.

0: ನಿಗೆ ಹಾಕಲ್ಲ ಮೂಳ ಸಾಲಿ. ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡು ಹೊಕ್ಕಾನಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ಟ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ. ಹುಷಾರ್
1: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ಮ ಮನೆ ಕೂಲಿ ಆಡ್ರಿ. ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ ನೆನಪಿರಲಿ.

0: ಏಯ್, ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ? ಕೊಡಿಲೆ.
1: ಅದನ್ನ ಯಾಕೆ ಹಂಗ ಜಬರಿಸಿ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
0: ಏಯ್, ಎಷ್ಟು ಹೇಳ್ತೀನಿ ಅಷ್ಟು ಮಾಡ, ಇಲ್ಲಾಂದ್ರೆ ಇಲ್ಲೋಡ. ನಿಂದು ಬರೇ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
1: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಕೆಲಸ ನಾ ಏನ್ ಮಾಡೀನಿ?
0: ವಾದ ವಾದ ಮಾಡ್ಬೇಡ ನನ್ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರಲ್ಲಿ
2: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೆ?
3: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೆ?
2: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೆ?
4: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ ಕಚೇರಿ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
0: ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
5: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
6: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
5: ಏನ್ ಹಂಗಂದ್ರೆ
7: ಸುಮ್ನಿರಿ, ಸಾಕಿನ.
6: ಅಲ್ಲ, ನೀ ಕಿಡಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತ.
7: ಸಿಟ್ಟು ಬರಾಕಿಲ್ಲ ಮತ್ತ ಅವ್ರಿಗೆ
6: ಹೊದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
7: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
5: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ
8: ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ
5: ಅಂತ ನಮಗ.
6: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
0: ನೀವೇನಂತೀರಿ ಡ್ರೈವರ್?
9: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
0: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
8: ರೈಟ್.

0: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗೊಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು

0: ಸುಲಭವಾಗಿ ಪಡೆಯಿರಿ.
1: ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ.
0: ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ಎದೆ ತುಂಬಿ ಹಾಡಿದೆನು ಅಂದು ನಾನು.
5: ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರು ಹೀಗೆನ್ನುತ್ತಾರೆ: ಬದುಕು ಎಂದರೆ ಕೇವಲ ನಮ್ಮ ಸಹಜೀವಿಗಳಾದ ಮನುಷ್ಯರ ಜೊತೆಯ ಸಂಬಂಧವಷ್ಟೇ ಅಲ್ಲ, ನಮ್ಮ ಬದುಕಿನ ಬೇರೊಂದು ಅಭಿವ್ಯಕ್ತಿಯಂತಿರುವ ನಿಸರ್ಗವನ್ನ ಕುರಿತ ಪ್ರೀತಿಯೂ ಇದರಲ್ಲಿ ಸೇರುತ್ತದೆ. ಒಂದು ಗಿಡವನ್ನು, ಮರವನ್ನು, ಹೂವನ್ನು, ಹಕ್ಕಿಯನ್ನು, ಬೆಟ್ಟವನ್ನು ಆರದವನು ಮನೆಯರನ್ನು ಪ್ರೀತಿಗಳಲ್ಲಿ ಹರಿ

ನಿಸರ್ಗ ಪ್ರೀತಿ ವಾಸ್ತವವಾಗಿ ಜೀವನ ಪ್ರೀತಿಯ ಒಂದು ವಿಸ್ತರಣೆ. ನಾವೆಷ್ಟು ಸಣ್ಣವರು ಎಂಬ ಅರಿವು ಮನುಷ್ಯನಿಗೆ ಅಗತ್ಯವಾದುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿ ಇಂದು ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡರು. ಬನ್ನಪ್ಪ ಗಾರ್ಡನ್ನಲ್ಲಿ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದ ಅಂಗವಾಗಿ ಗಿಡ ನೆಟ್ಟರು. ಮೈಸೂರು ಬ್ಯಾಂಕ್ ವೃತ್ತದ ಬಳಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಶ್ರಮದಾನದಲ್ಲಿ ಪಾಲ್ಗೊಂಡರು. ನಂತರ ದೇವನಹಳ್ಳಿಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಭೇಟಿ ನೀಡಿ ಮಾಧ್ಯಮ ಸಂವಾದದಲ್ಲಿ ಮಾತನಾಡಿದ ಸಚಿವೆ ನಿರ್ಮಲಾ ಸೀತಾರಾಮನ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ್ದು, ಈ ಅವಧಿಯಲ್ಲಿ ಪ್ರಮುಖ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಡಿಜಿಟಲ್ ಪಾವತಿಯಲ್ಲಿ ಗಮನಾರ್ಹ ರೀತಿಯಲ್ಲಿ ಬದಲಾವಣೆಯಾಗಿದೆ. ಸಣ್ಣ ರೈತರು ಕೂಡ ಯುಪಿಎ ಮೂಲಕ ಪಾವತಿಸುತ್ತಿದ್ದಾರೆ. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಡಿಜಿಟಲ್ ಪಾವತಿ ಹೆಚ್ಚಾಗಿತ್ತು ಎಂದು ತಿಳಿಸಿದರು. ಇನ್ನು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಯಂತಹ ಯೋಜನೆಗಳು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವ ಮತ್ತು ನಾಗರಿಕರ ಜೀವನವನ್ನು ಸುಗಮಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಎನ್ಡಿಎ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ಅಂತಿಮವಾಗಿ 2047ರ ಒಳಗೆ ವಿಕಸಿತ ಭಾರತ ಸಂಕಲ್ಪದ ಸಾಕಾರಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಇದರಲ್ಲಿ ದೇಶದ ಜನತೆಯ ಪಾತ್ರ ಮಹತ್ವದ್ದಾಗಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಕೇಂದ್ರ ಸರ್ಕಾರ ರಾಜ್ಯದ ರೈತರಿಗಾಗಿ 2026ರ ಮುಂಗಾರು ಹಂಗಾಮಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆಯನ್ನು ಖಚಿತಪಡಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇರಾನ್ ಇಸ್ರೇಲ್ ಸಂಘರ್ಷ ಮತ್ತು ರಫ್ತು ಸವಾಲುಗಳ ಮಧ್ಯೆಯೂ ಕೇಂದ್ರ ಸರ್ಕಾರ ಮುಂಜಾಗ್ರತೆ ವಹಿಸಿದ್ದು ದೇಶೀಯವಾಗಿ ಯೂರಿಯಾ ಉತ್ಪಾದನೆ ಹೆಚ್ಚಿಸಿದೆ. ಅಲ್ಲದೆ ಆಮದನ್ನು ಸಹ ಸರಿಯಾಗಿ ನಿಭಾಯಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸಮರ್ಪಕ ರಸಗೊಬ್ಬರ ಲಭ್ಯತೆ ಇದೆ. ಮುಂಗಾರು ಹಂಗಾಮಿಗೂ ಮುನ್ನವೇ ರಾಜ್ಯಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದ ರಸಗೊಬ್ಬರವನ್ನು ಪೂರೈಸಲಾಗಿದೆ.

ಆಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೈತರ ಹಿತ ಕಾಯಲು ಬದ್ಧವಾಗಿದೆ. ಹಾಗೆಯೇ ರಾಜ್ಯಾದ್ಯಂತ ಸಾಕಷ್ಟು ಅಗತ್ಯ ಪ್ರಮಾಣದ ರಸಗೊಬ್ಬರ ಲಭ್ಯತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು

0: ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸುವುದಿಲ್ಲ ಎಂದು ಹೇಳಿಕೆಯಲ್ಲಿ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಖಾತ್ರಿ ಯೋಜನೆಗಳು ಶೇಕಡಾ 100ಕ್ಕೆ 100ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ರಸ್ತೆಗಳ ಸುಧಾರಣೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಒಟ್ಟು 57 ಕೋಟಿ ರೂಪಾಯಿ ವೆಚ್ಚದ ಅಭಿವೃದ್ದಿ ಯೋಜನೆಗೆ ಅನುದಾನ ಮಂಜೂರು ಆಗಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಈ ಯೋಜನೆಯಡಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 14 ಪ್ರಮುಖ ಕಾಮಗಾರಿ ಮೂಲಕ ವಿವಿಧೆಡೆ ಒಟ್ಟು 82.94 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ದಿಪಡಿಸಲಾಗಿದೆ. ಜಿಲ್ಲೆಯ ಪ್ರಮುಖ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ರಸ್ತೆಗಳನ್ನು ಈ ಅನುದಾನದ ಮೂಲಕ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದು ತಿಳಿಸಿದರು. ಮಂಗಳೂರು, ಉಳ್ಳಾಲ, ಮೂಡುಬಿದಿರೆ, ಪುತ್ತೂರು, ಬಂಟ್ವಾಳ ಸೇರಿದಂತೆ ಎಲ್ಲಾ ತಾಲೂಕುಗಳಲ್ಲಿಯೂ ನಿಗದಿತ ರಸ್ತೆಗಳ ಅಭಿವೃದ್ದಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಕ್ಷ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವುದೇ ಯೋಜನೆ ಕೈಗೊಳ್ಳುವ ಮುನ್ನ ರೈತರ ಒಪ್ಪಿಗೆ ಪಡೆಯಬೇಕು. ಅದನ್ನು ಮಾಡದೆ ಸರ್ಕಾರ ರೈತರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಅಭಿವೃದ್ದಿಗೆ ಯಾವುದೇ ಉಪಯೋಗವಾಗದ ಈ ಯೋಜನೆಯನ್ನು ಮುಖ್ಯಮಂತ್ರಿ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದ ಕುಮಾರಸ್ವಾಮಿ, ಜೆಡಿಎಸ್ ರೈತರ ಪರವಾಗಿದ್ದು ಅವರ ಜೊತೆ ನಿಂತು ಕಾನೂನು ಹೋರಾಟ ನಡೆಸಲಿದೆ ಎಂದು ತಿಳಿಸಿದರು. ಇದೇ 21ರಂದು ಹಮ್ಮಿಕೊಳ್ಳಲಾಗಿರುವ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಯೋಗ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸ್ಥಳೀಯ ಪೊಲೀಸ್ ಕ್ರೀಡಾಂಗಣದಲ್ಲಿ ಖ್ಯಾತ ಯೋಗಪಟು ಮುರುಳಿ ಯೋಗಾಸನಗಳ ಮಾರ್ಗದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ 2024-25 ಸಾಲಿನಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಯೋಜನೆ ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಂಡಿದ್ದು, ಇದರ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ್ ಆಕಾಶವಾಣಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ನಾಳೆ ದೇಶಾದ್ಯಂತ ಯಾತ್ರಾ ಸುವಿಧಾ ದಿವಸ್ ಆಚರಿಸುತ್ತಿದ್ದು, ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಜಾನಪದ ನೃತ್ಯ, ಗಾಯನ, ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಚಿಕಿತ್ಸೆ, ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಬೆಳಗಾವಿ ವಿಮಾನ ನಿಲ್ದಾಣ ನಿರ್ದೇಶನ ಎಸ್ ತ್ಯಾಗರಾಜ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಆರ್ಥಿಕ ಹಾಗೂ ವಾಯುಯಾನ ತರಬೇತಿಗೆ ಪ್ರಮುಖ ಕೇಂದ್ರವಾಗಿ ಬೆಳೆದು ಬಂದಿರುವ ಬೆಳಗಾವಿ ವಿಮಾನ ನಿಲ್ದಾಣ ಅನೇಕ ಭವಿಷ್ಯದ ಅಭಿವೃದ್ದಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದು ತ್ಯಾಗರಾಜ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
3: ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬೆಳಗಾವಿ ಏರ್ಪೋರ್ಟ್ ಸೆಲೆಬ್ರೇಟ್ಸ್ ಯಾತ್ರಿ ಸುವಿಧಾ ದಿವಸ್ ಆನ್ 15/6/26 ಅಟ್ ಏರ್ಪೋರ್ಟ್ಸ್ ಅಕ್ರಾಸ್ ದ ಕಂಟ್ರಿ ಟು ಮಾರ್ಕ್ ದ ಅಚೀವ್ಮೆಂಟ್ಸ್ ಅಟ್ ಏರ್ಪೋರ್ಟ್ಸ್ ಅಂಡ್ AI commitments to provide best travel experience and world class services to all the passengers. Having successfully operated numerous routes under Udaan RCA scheme to 13 cities historically like Ahmedabad, Jaipur, Mumbai, Indore, Jodhpur, Jaipur, Kadapa, Mysore, Nagpur, Nasik, Pune, Surat and Tirupati, the airport now features stable daily commercial connectivity to 5 major economic centers.
0: ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ BR ಅಂಬೇಡ್ಕರ್ ಅವರ ಜೀವನ, ಹೋರಾಟ ಮತ್ತು

0: ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಭವ್ಯವಾದ ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಅಧಿಕೃತವಾಗಿ ಪೂರ್ವಾನುಮೋದನೆ ನೀಡಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ದಕ್ಷಿಣ ಒಳನಾಡು ಮತ್ತು ಕರಾವಳಿ ಭಾಗದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿಯ ಹಲವೆಡೆ ಮತ್ತು ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಬ್ರಹ್ಮಾವರದಲ್ಲಿ 8, ಉಡುಪಿಯಲ್ಲಿ 7, ಕುಂದಾಪುರದಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಉತ್ತರ ಒಳನಾಡಿನ ಒಂದೆರಡು ಕಡೆ, ದಕ್ಷಿಣ ಒಳನಾಡು ಮತ್ತು ಕರಾವಳಿಯಾದ್ಯಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆ ಸಾಧ್ಯತೆ. ಕಲಬುರಗಿಯಲ್ಲಿ 38 ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಒಂದೆರಡು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ 3 ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಮುಂಗಾರು ಹಂಗಾಮಿಗೆ ರಾಜ್ಯದ ರೈತರಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರ ಲಭ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆ ಮುಂದುವರಿಕೆ, ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿವಾದ, ರೈತರ ಪರ ಜೆಡಿಎಸ್ ಕಾನೂನು ಹೋರಾಟ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
2: ಬಂದ್ಬಿಟ್ಲು ದೊಡ್ಡದಾಗಿ.
1: ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಪಾಕಿಸ್ತಾನದ ಮಹಿಳಾ ಐಸಿಸಿ T20 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇನ್ನೀಗ ಕೇಳಲಿದ್ದೀರಿ.

0: ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ತಿಪಟೂರು ತಾಲೂಕು ಕೋಟನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಹೂಕೋಸು ಮತ್ತು ಎಲೆಕೋಸು ಬೆಳೆಗಳಿಗೆ ಬರುವ ರೋಗಗಳು ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ.
1: ಆತ್ಮೀಯ ಕೇಳುವರೆ, ತಮಗೆ ಎಲ್ಲರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ಎಂದಿನಂತೆ ನಾವು ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇವತ್ತು ಹೂಕೋಸು ಮತ್ತು ಎಲೆಕೋಸು ಈ ವಿಷಯದ ಕುರಿತು ಮಾಹಿತಿ
2: ಬೋಲೆ ಕಿ ಹಮಾರಾ ಧ್ಯಾನ್ ನಹೀ ರಹತಾ ಹೈ ಪರ್ಸನಲ್ ಮೈಲ್ಸ್ಟೋನ್ ಪೆ ಲೇಕಿನ್ ಕಹೀ ನಾ ಕಹೀ ವೋ ಬ್ಯಾಕ್ ಆಫ್ ಮೈಂಡ್ ರಹತಾ ಹಿ ಹೈ ಕಿ ಅಭಿ ಇತನೇ ವಿಕೆಟ್ ಬಾಕಿ ಹೈ ತೋ ಬಡೆ ಮ್ಯಾಚ್ ಕಿ ಖಿಲಾಡಿ ಹೈ ಬಡಾ ಟೂರ್ನಾಮೆಂಟ್ ಹೈ ಔರ್ ಸಹಿ ಸಮಯ ಪರ್ ಪೀಕ್ ಕರ್ನಾ ಉನ್ಹೇ ಆತಾ ಹೈ ತೋ ಉಮೀದ್ ಹಮ್ ಯಹೀ ಕರ್ತೆ ಹೈ ಕಿ ನಾ ಸಿರ್ಫ್ ವೋ ಮೈಲ್ಸ್ಟೋನ್ ಬಲ್ಕಿ ಇಸ್ ಟೂರ್ನಾಮೆಂಟ್ ಮೇ ಭಾರತ್ ಕೋ ಬಹುತ್ ಡೀಪ್ ಲೇ ಜಾನೆ ಮೇ ಭಿ ವೋ ಏಕ್ ಮಹತ್ವಪೂರ್ಣ ಭೂಮಿಕಾ ನಿಭಾಯೆಂಗೆ.
3: वैशाली, आपसे जानना चाहेंगे कि जब भारतीय फुलमाली की एंट्री होती है प्लेइंग 11 में, क्या हम इस टूर्नामेंट में बैटिंग ऑर्डर में सफल देख सकते हैं, क्योंकि एक ऐसी प्लेयर हैं जो किसी भी ऑर्डर पर आकर तेज तरार पारी खेल सकती हैं?
4: अगर मैं भारतीय की बात करूं तो ऑब्वियसली क्योंकि इंडिया ए में जो उन्होंने खेला था उन्होंने नाबाद 50+ स्कोर किया था एंड वो कॉन्टिन्यूस करती हुई आ

ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ದ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನ.

0: ನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ, ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು, ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು, ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು, ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು, ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ

ಮತ್ತು ಯುವ ಬಿಲ್ಲುಗಾರ್ತಿ ಕುಂಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಂಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8

0: ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನ್ನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರೇಶ್ ಬೊಮ್ಮದೇವರ್ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಬಸವಣ್ಣ ರೂಪಿಸಿದ ಭಾರತ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಸಮಯ 8:10. ಇನ್ನು ಮುಂದೆ 12 ವರ್ಷಗಳು ಪೂರೈಸಿದ ಎನ್ಡಿಎ ಸರ್ಕಾರ ಕುರಿತಾದ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ.

ಆಕಾಶವಾಣಿ ಬೆಂಗಳೂರು. ಆರತಿ ಆನಂದ್ ಅವರಿಂದ ಭಾವಗೀತೆಗಳು. ಮೊದಲಿಗೆ ಯಾಕೆ ಕಾಡುತ್ತಿದೆ ಸುಮ್ಮನೆ ನನ್ನನು, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ರಚನೆ.